ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಮತ್ತು ನಿಲಯದ ಎಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು 2026 ಜೂನ್ ತಿಂಗಳ 19 ತಾರೀಕು ಶುಕ್ರವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಮಾಡುವ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡ್ಗಳು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೆಳಗರೆ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಂಪಿಎಂ ಕೋಟರಯ್ಯ ಇವರಿಂದ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುಧೆ ಮೂಡಿಬರಲಿದೆ. 7:15 ಭಾವಗೀತೆಗಳು.

7:45ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಯೋಗಾಮೃತ, ಪ್ರಸ್ತುತಿ ಲತಾ ಸಾಳಸ್ಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ನಂತರ ಭಾವಗೀತೆ ಕೇಳುವಿರಿ. 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ್ದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150ರ ಸಂಭ್ರಮದ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ನಿವೃತ್ತ ಸುಬೇದಾರ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಂಜುಳಗಾನ, 10:02ನಿಮಿಷದಿಂದ ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು, ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಸಂಧ್ಯಾ ಹೂಗಂಡಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೊನ್ಸಾಯಿ, ನಂತರ ಸ್ವರಚಿತ ಕವನ ವಾಚನ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ, ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತ ಮಾಹಿತಿ. 1:20ನಿಮಿಷಕ್ಕೆ ಚಿತ್ರಗೀತೆಗಳು, 1:30ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40ನಿಮಿಷಕ್ಕೆ ಗಾಂಧಿ ಸ್ಮೃತಿ, ಮಧ್ಯಾಹ್ನ 3:00ರಿಂದ ಸಂಜೆ 5:00ವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಸಂಜೆ 5:00ಗೆ ಚಿತ್ರಗೀತೆಗಳು, 5:10ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುತ್ತಿರುವ ವಿಕಸಿತ ಭಾರತ ಅಡಿಯಲ್ಲಿ ರೋಜ್ಗಾರ್ ಮೇಳ 2026 ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. 6:30ನಿಮಿಷಕ್ಕೆ ಅವಲೋಕನ.

0: ಕರುಣಾಳು ಬಾ ಬೆಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಸಂತ ರಾಮದಾಸರು ಮಹಾರಾಷ್ಟ್ರದ ಬಹುದೊಡ್ಡ ಸಂತರು. ಅವರನ್ನ ಶಿವಾಜಿ ಮಹಾರಾಜ ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದ. ಅವರು ರಚನೆ ಮಾಡಿದಂಥ ಮನಾಚೆ ಶ್ಲೋಕ್ ಅದ್ಭುತ. ಅದು ಮನಾಚೆ ಶ್ಲೋಕ್ ಅಂದ್ರೆ ಮರಾಠಿಯಲ್ಲಿ ಇವತ್ತಿಗೂ ಜನರಿಗೆ ಪಾರಾಯಣ ಗ್ರಂಥ ಅದು. ಆ ರಾಮದಾಸರಿಗೆ ಅನೇಕ ಜನ ಶಿಷ್ಯರಿದ್ದರಂತೆ. ಅವರಲ್ಲಿ ಒಬ್ಬ ಹುಡುಗ ಬುದ್ಧಿವಂತ ಅಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಶಾಸ್ತ್ರ ಅವನ ತಲೆಗೆ ಮುಟ್ಲಿಲ್ಲ. ಆದ್ರೆ ಗುರುಗಳ ಮೇಲೆ ಮಾತ್ರ ಅಪಾರ ಶ್ರದ್ಧೆ ಅವನಿಗೆ. ರಾಮದಾಸರು ಅವನು ಕಂಡ್ರೆ ಬಹಳ ಪ್ರೀತಿ. ಈ ರಾಮದಾಸರು ಅವನು ಜಾಸ್ತಿ ಪ್ರೀತಿ ತೋರಿಸ್ತಾ ಇರಲ್ಲ ಅನ್ನೋದೇ ಉಳಿದ ಶಿಷ್ಯರ ಅಸೂಯೆಗೆ ಕಾರಣ ಆಗಿತ್ತು. ಅದನ್ನು ಕಂಡಂತ ರಾಮದಾಸರು, ನೋಡಿ ನೀವೆಲ್ಲ ನನ್ನ ಶಿಷ್ಯರೇ, ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ನಿಮಗೆ, ಆದ್ರೆ ನನ್ನ ನಿಜವಾಗ್ಲೂ ಕಷ್ಟದ ಸಮಯ ಬಂದಾಗ ನನ್ನ ಜೊತೆಗೆ ನಿಲ್ಲೋನು ಅವನೊಬ್ಬನೇ ಅಂತಿದ್ರು. ಅವ್ರ ಹುಡುಗರಿಗೆ ಅನಿಸ್ತಿರ್ಲಿಲ್ಲ ಇವನೇನ್ ಮಾಡ್ತಾನೆ ದಡ್ಡ, ಅವನು ಏನು ಗೊತ್ತಾಗಲ್ಲ, ನಾವೇ ಮಾಡಿದ್ರೆ ಮಾಡಬೇಕು ಅನ್ಕೊಂಡಿದ್ರು. ಸ್ವಲ್ಪ ದಿನ ಆಗಿದ್ಮೇಲೆ ರಾಮದಾಸರ ತೊಡೆ ಮೇಲೆ ಒಂದು ಗಡ್ಡೆ ಆಗ್ಬಿಡ್ತು, ಇಷ್ಟು ತುಂಬಾ ದೊಡ್ಡ ಗಡ್ಡೆ. ಅದಕ್ಕೊಂದ್ ಮೇಲೆ ಬಟ್ಟೆ ಕಟ್ಕೊಂಡಿದ್ರು, ವೈದ್ಯರೇನು ಔಷಧಿ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ನೋವು ಎಷ್ಟು ಆಗ್ತಿತ್ತು ಅಂದ್ರೆ ಕ್ಷಣ ಕ್ಷಣಕ್ಕೆ ಸಂಕಟ ಹೆಚ್ಚಾಗ್ತಾ ಇತ್ತು. ಓ ಅಂತ ಕಿರ್ಚ್ಕೋತಾ ಇದ್ರು, ಅಯ್ಯೋ ತಡೆಯೋಕ್ಕಾಗಲ್ವೋ ನೋ ಅಂತ ಒದ್ದಾಡ್ತಾ ಇದ್ರು. ನಾಲ್ಕೈದು ದಿನ ಕಷ್ಟಪಟ್ಟ ಮೇಲೆ ವೈದ್ಯರ ನಂಬರ್ ಕರ್ಕೊಂಬಂದ್ರಂತೆ. ಆ ರಾಮದಾಸರ ಕೊಠಡಿಗೆ ಹೋಗಿ ಎಲ್ಲ ಪರೀಕ್ಷೆ ಮಾಡಿ ಮತ್ತೆ ಹೊಸದಾಗಿ ಬೇರೆ ಬಟ್ಟೆ ಕಟ್ಟಿ ಹೊರಗೆ ಬಂದರು. ಶಿಷ್ಯರಿಗೆಲ್ಲ ಆತಂಕ, ಗುರುಗಳಿಗೆ ಬೇಗ ಗುಣ ಆದ್ರೆ ಸಾಕು ಅಂತ ಭಾವನೆ ಅವರಿಗೆ. ವೈದ್ಯರು ಮಾತ್ರ ಚಿಂತೆಯಲ್ಲಿದ್ದಂಗೆ ಕಾಣ್ತು. ವೈದ್ಯರು ಏನಾಗಿದೆ ನಮ್ಮ ಗುರುಗಳಿಗೆ? ಅವರು ಇದಂತೆ ಸಂತರಿಗಾದಂಥ ಗಡ್ಡೆ ತುಂಬ ಅಪರೂಪದ್ದಪ್ಪ ಇದು, ಇದಕ್ಕೆ ಔಷಧಿನೇ ಇಲ್ಲ. ಆದ್ರೆ ಏನಾಗಿದೆ, ಗಡ್ಡೆ ತುಂಬ ಬಲ್ತು ಹೋಗ್ಬಿಟ್ಟಿದೆ ಈಗ. ಅದು ಒಂದೇ ದಾರಿ ಅಂದ್ರೆ ಅದು ಹುಣ್ಣಾಗಿದೆ ಅಲ್ಲ ಕಾಲಿಗೆ, ದೊಡ್ಡ ಗಡ್ಡೆ ಆಗಿದೆಯಲ್ಲ, ಕೀವು ತುಂಬ್ಕೊಂಡ್ಬಿಟ್ಟಿದ್ರು ಒಳಗಡೆ. ಯಾರಾದರೂ ಹುಣ್ಣಿಗೆ ಬಾಯಿ ಹಾಕಿ ಅದನ್ನ ಕಚ್ಚಿ ಅದರಲ್ಲಿದ್ದ ಕೀವು ರಕ್ತ ಹೀರಿ ಹೀರಿ ಎಳಿಬೇಕು. ಎರಡು ದಿನ ಹೀಗೆ ಮಾಡಿದ್ರೆ ಗಡ್ಡೆ ವಾಸಿ ಆಗ ಅಂದ್ಬಿಟ್ಟು, ಇಷ್ಟೊಂದು ಜನ ಶಿಷ್ಯರಿದ್ದೀರಿ, ಅತ್ಯಂತ ಪ್ರೀತಿಯಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀರಿ, ಅದೇನು ಯಾರಾದರೂ ಮಾಡಬಹುದು ಅಂದರು. ಶಿಷ್ಯರು ಒಬ್ಬರೊಬ್ಬರು ಮುಖ ನೋಡಿಕೊಂಡ್ರು, ಮುಖ ಕಿವಿಚ್ಕೊಂಡ್ರು. ಗುರುಗಳ ಬಗ್ಗೆ ಪ್ರೀತಿ ಇದೆ ಏನೋ ಕರೆಕ್ಟು, ಗೌರವನೂ ಇದೆ, ಇದೇನ್ರಿ ಅಸಹ್ಯ? ಹುಣ್ಣಿಗೆ ಬಾಯಿ ಹಾಕಿ ಕೀವು ರಕ್ತ ಬಾಯಿಯಿಂದ ಹೀರೋದಂದ್ರೇನು? 10 ನಿಮಿಷದ ಶಿಷ್ಯರು ಒಬ್ಬರು ನಿಂತ್ಕೊಳ್ಳಿಲ್ಲ ಅಲ್ಲಿ, ಯಾಕಂದ್ರೆ ಯಾರನ್ನು ಕರೆದು ಬಿಡ್ತಾರೋ ವೈದ್ಯರು ಗೊತ್ತಿಲ್ಲಲ್ಲ, ಯಾವ್ಯಾವುದೋ ಕೆಲಸದ ನಿಯಮ ಮಾಡ್ಕೊಂಡು ಹೊರಟು ಹೋದ್ರು. ಸಾಯಂಕಾಲ ಹೊತ್ತಿಗೆ ಗುರುಗಳ ಒದ್ದಾಟ ಹೆಚ್ಚಾಯಿತು, ನರಳಿಕೆ ಕೇಳಿಸ್ತಾ ಇತ್ತು ಹೊರಗಡೆ. ಹುಡುಗರಿಗೆ ಗಾಬರಿ, ಗಾಬರಿ ಎರಡು ರೀತಿ ಇದ್ದ. ಗುರುಗಳಿಗೆ ಏನಾದರೂ ಆಗ್ಬಿಟ್ರೆ ಅಂತ ಒಂದು ಗಾಬರಿ ಆದರೆ, ತಮ್ಮನ್ನೇನಾದರೂ ಕರೆದು ಕೆಲಸ ಹೇಳಿದ್ರೆ ಕಚ್ಚಿ ಚೆಕ್ಕಿ ಇವು ತೆಗೆದುಬಿಡು ಅಂದರೆ. ಆ ಹೊತ್ತಿಗೆ ಹೊರಗಡೆ ಕೆಲಸಕ್ಕೆ ಹೋಗಿದ್ದಂಥ ಪ್ರೀತಿ ಶಿಷ್ಯ ಬಂದ. ಗುರುಗಳ ಒದ್ದಾಟ ಧ್ವನಿ ಕೇಳಿಸ್ತು. ವೈದ್ಯರು ಔಷಧಿ ಕೊಟ್ರ ಅಂತ ಕೇಳಿದ ಬಾಕಿ ವಿದ್ಯಾರ್ಥಿಗಳಿಗೆ. ಶಿಷ್ಯರು ಹೇಳಿದ್ರಂತೆ, ವೈದ್ಯರು ಬಂದಿದ್ರಪ್ಪ, ಆದ್ರೆ ಅವ್ರು ಹೇಳದಂತ ವಿಧಿ ಮಾತ್ರ ಬಹಳ ಘೋರ ಅಸಹ್ಯವಾಗಿದೆ, ಅದು ಇವ್ರು ಮಾತಾಡೋದನ್ನ ಗುರುಗಳಿಗೆ ಒಳಗೆ ಕೇಳಿಸ್ತಾ ಇದೆ. ಶಿಷ್ಯರು ಹೇಳಿದ್ರಂತೆ, ಮಹಾರಾಯ ಅದೇನು ಔಷಧಿ ಏನಪ್ಪ, ಏನಾದ್ರೂ ಔಷಧಿ ಕೊಟ್ಟು ತೆಗೆದು ಹಾಕ್ಬಾರ್ದ, ಬಾಯಿ ಕಚ್ಚಿ ತೆಗಿಬೇಕಂತೆ, ತೆಗಿಯಕ್ಕಾಗತ್ತಾ ಇದು? ಅವ್ನು ದಡ್ಡ ಹುಡುಗ ಇದ್ದಲ್ಲ ಮಂದ ಬುದ್ಧಿ ಶಿಷ್ಯ ನಕ್ಕ, ಅಯ್ಯೋ ಇಷ್ಟೇನಾ, ಅಯ್ಯೋ ದಡ್ರ, ಗುರುಗಳು ಕಮ್ಮಿ ಆಗೋದು ಹೆಚ್ಚೋ ನಾ ಎಳೆಯೋದು ಹೆಚ್ಚೋ ಅಂತ ಹಾಸಿಗೆ ಹತ್ರ ಬಂದಂತೆ. ನಾ ಮಾಡ್ತೀನಿ ಕೊಡಿ, ಕಾಲ್ ಕೊಡಿ ಅಂದಂತೆ. ಯಾಕೊಂದ್ ಬೇಡ ಹುಡುಗ, ಇದು ಅಸಹ್ಯಪ್ಪ, ಬಾಯಿ ಹಚ್ಚಿ ಹುಣ್ಣಿಗೆ ಬಾಯಿ ಹಾಕಿ ಕೀವು ಇರೋದಂದ್ರೆ ಅಸಹ್ಯ, ಬೇಡ ಬಿಡು, ಏನಾಗ್ತದೆ ಆಗ್ತದೆ, ನಾವು ಒದ್ದಾಡ್ತೀನಿ ಅಂದ್ರು. ಆಗ ಶಿಷ್ಯ ಇದ್ದಂತೆ, ಗುರುಗಳೇ ನನ್ನಂತ ಶಿಷ್ಯರು ನಿಮಗೆ 100 ಜನ ದೊರೆತಾರು, ಅದು ನಿಮ್ಮಂತ ಗುರು ಎಲ್ಸಿ.

0: ಅಂತಾರೆ ನನಗೆ ಅಂತ ಕೈ ಇಟ್ಟು ಗಡ್ಡೆಗೆ ಬಾಯಿ ಹಾಕಿ ಬಾಯಿಯಿಂದ ಕಚ್ಚಿ ಕಚ್ಚಿ ಹೇಳೋಕೆ ಶುರು ಮಾಡಿದ. ಉಳಿದವ್ರು ನೋಡೋಕಾಗ್ಲಿಲ್ಲ, ಮುಖ ಕಡೆ ತಿರುಗಿಸ್ಕೊಂಡ್ರು. ಆಶ್ಚರ್ಯ, ಹುಡುಗನ ಬಾಯಲ್ಲಿ ಕೀವು ರಕ್ತ ಬರ್ತಾ ಇಲ್ಲ, ಅತ್ಯಂತ ರುಚಿಕರವಾದಂತಹ ಮಾವಿನ ಹಣ್ಣಿನ ರಸ ಬರ್ತಾ ಇದೆ. ಗುರುಗಳು ನಗ್ತಾ ಇದ್ದಾರೆ. ಏನ್ ಗುರುಗಳೇ ಇದು ಅಂತ ಶಿಷ್ಯ ಕೇಳಿದ. ರಾಮದಾಸರು ಕಟ್ಕೊಂಡಿದ್ ಬಟ್ಟೆ ಬಿಚ್ಚಿದ್ರೆ ಒಳಗೊಂದು ಚೆನ್ನಾಗಿ ಹಣ್ಣಾದಂತ ಮಾವಿನ ಹಣ್ಣು ಕಟ್ಕೊಂಡಿದ್ದಾರೆ, ತಗೋ ನೀನೇ ತಿನ್ನು ಅಂತ ಕೊಟ್ರು. ಶಿಷ್ಯರ ಶ್ರದ್ಧೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಗುರು ಒಡೆದಂತ ಆಟ ಇದು. ಅವ್ರು ಅಂದ್ಕೊಂಡಿದ್ದ ಹಾಗೆ ಅಷ್ಟು ಬುದ್ಧಿವಂತನಾಗದಂತ ಶಿಷ್ಯನೇ ಶ್ರದ್ಧಾವಂತ ಆಗಿದ್ದ. ದಯವಿಟ್ಟು ಗಮನಿಸಿ ಕೇಳುಗ್ರೆ, ನಮ್ಮ ಶ್ರದ್ಧೆ, ವಿಶ್ವಾಸ, ನಂಬಿಕೆಗಳ ಪರೀಕ್ಷೆ ಆಗೋದು ಕಷ್ಟಕಾಲದಲ್ಲೇ. ನಿಮ್ಮ ಕಷ್ಟದ ಸಮಯದಲ್ಲೇ ನಿಮ್ಗೆ ಯಾರು ಹಿತವರು ಯಾರು ಅಹಿತರು ಅನ್ನೋದರ ಪರೀಕ್ಷೆ ಆಗಿ ಹೋಗ್ತದೆ. ಕಾಳು ಜೊಳ್ಳಗಳ ಪರೀಕ್ಷೆ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಕಷ್ಟದ ಸಮಯದಲ್ಲಿ. ನೀವು ಸಂತೋಷವಾಗಿದ್ದಾಗ ಎಲ್ಲರೂ ಬರ್ತಾರೆ, ಚಪ್ಪಾಳೆ ತಿಡ್ತಾರೆ, ಹಾ ಒಳ್ಳೇದು ಹಾ ಹೊಗಳ್ತಾರೆ. ಆದ್ರೆ ಕಷ್ಟದ ಸಮಯದಲ್ಲಿ ನಿಮ್ ಜೊತೆಗೆ ಯಾರಿರ್ತಾರೋ ಅವರೇ ನಿಜವಾದ ನಿಮ್ ಸ್ನೇಹಿತರು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ.
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಆಶಾ ಪಿಸೆ ಇವರ ಧ್ವನಿಯಲ್ಲಿ ಜಗನ್ನಾಥದಾಸರ ಕೃತಿ ರೋಗಹರಣೆ ಕೃಪಾಸಾಗರ.

ಮುಂದಿನ ಗೀತೆ ಕನಕದಾಸರ ಕೃತಿ, ಹಾಡಿದ್ದಾರೆ ಪುಷ್ಪ. ಕೇಳಿ, ಏನೆಂದು ಕೊಂಡಾಡಿ ಸ್ತುತಿಸಲೇ.

ಕೊನೆಯದಾಗಿ ಶಾಂತಾ ಜಯತೀರ್ಥವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನ ಕೇಳಿ ಹರನೀ ಹರನೇ ನೀ ಎನಗೆ

0: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
1: ಭಕ್ತಿ ಎಂಬುದು ಪ್ರೀತಿಯ ಸಫಲತೆ ನೋಡ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ. ಅನುಭಾವ ಉಳ್ಳವರ ಕಂಡು ತುಲ್ಯ ಸಂಭಾಷಣೆ ಬೆಸಗೊಳ್ಳದಿದ್ದೊಡೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ. ಇದು ದೇವರ ದಾಸಿಮಯನ ವಚನ. ಬಸವಣ್ಣನವರು ಕೂಡ ಭಕ್ತಿಯ ಕುರಿತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರುಮವ ನರಿಯದ ಮಾಟ ಸುಯಿದಾನದ ಕೇಡು ಬಂದ ಸಮಯೋಚಿತವ ಅರಿಯದಿದ್ದೊಡೆ ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಎಂದಿರುವರು. ಅಂದರೆ ಸಮರ್ಪಣಾ ಭಾವದಿಂದ ಮಾತ್ರ ಭಗವಂತನ ಒಲಿಮೆ ಸಾಧ್ಯ. ಮೊದಲು ನಾವು ಭಕ್ತಿ ಎಂದರೇನು ಅರಿಯಬೇಕಿದೆ. ಇದೊಂದು ಪರಿಕಲ್ಪನೆ. ಅರಿವು ಅಂದ್ರೆ ದೃಢ ನಂಬಿಕೆ ಎಂಬುದಾಗಿ ತಿಳಿಸಿರುವರು ಶರಣರು. ನಂಬು ನಂಬಲೆ ಮನವೇ ಹಂಬಲಿಸದಿರುವರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಹೀಗಾಗಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಅವರೊಂದಿಗೆ ಲೀನವಾಗಲು ಜೊತೆಯಾಗಲು ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿಗಳು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನೆ, ಅರ್ಚನ, ವಂದನೆ, ದಾಸೆ ಹಾಗೂ ಸತ್ಯ ಮತ್ತು ಆತ್ಮ ನಿವೇದನಾ ಭಕ್ತಿ ಎಂಬುದಾಗಿ ಹೇಳುವುದು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಕಾರಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾದರೆ ಭಕ್ತಿ ಯೋಗ ಮುಖ್ಯ. ಅಂದರೆ ದೇವರನ್ನು ಆರಾಧಿಸುವ, ಧ್ಯಾನಿಸುವ, ಪ್ರೀತಿಸುವ ಹಾಗೂ ಯಾರು ಇದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವರೋ ಅವರನ್ನು ಪರಮಾತ್ಮ ಪ್ರೀತಿಯಿಂದ ತನ್ನಲ್ಲಿಗೆ ಕರೆದುಕೊಳ್ಳುವನು. ಇದನ್ನೇ ಮುಕ್ತಿ ಎಂದು ಕರೆಯುವರು. ಭಕ್ತಿಯಲ್ಲಿ ಪ್ರಮುಖವಾಗಿ ಬಾಹ್ಯ ಭಕ್ತಿ ಹಾಗೂ ಸೂಕ್ಷ್ಮ ಭಕ್ತಿ ಎಂಬುದಾಗಿ ಕಾಣಬಹುದಾಗಿದೆ. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಅರಿಯಲು ಅಸಾಧ್ಯವೆಂಬಂತೆ ಭಕ್ತಿಯಿಂದ ಶಿವಾನುಗ್ರಹವೋ ಶಿವಾನುಗ್ರಹದಿಂದ ಭಕ್ತಿಯೋ ಇದನ್ನೇ ಧರ್ಮದ ಮರ್ಮವೆಂದು ಕರೆಯುವರು. ಇದನ್ನು ಅರಿತಾಗಲೇ ನಿಜ ಮಾನವ ಆಗಲಿಕ್ಕೆ ಸಾಧ್ಯ. ಹಾಗಾದಾಗ ಮಾನವ ಮಹಾದೇವನಾಗಬಲ್ಲ ಎಂಬುದಾಗಿಯೂ ಕೂಡ ಶರಣರು ಹೇಳಿದ್ದಾರೆ. ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರೀತಿಯನ್ನ ಅರಿಹಿದ್ದಾರೆ. ಸರ್ವಜ್ಞನು ಸಹ ತನ್ನ ವಚನದಲ್ಲಿ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲ ಎಂದಿರುವರು. ಮಾಗಿದ ಫಲ ಸಿಗಬೇಕಾದರೆ ಅಂತಃಕರಣ ಪ್ರೀತಿ, ಮಮತೆ, ವಾತ್ಸಲ್ಯ, ಆರಾಧನೆ ಬಹಳ ಮುಖ್ಯ. ಮನಸ್ಸು ಮತ್ತು ದೇಹ ಎಂಬ ಈ ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜ ರಸಭರಿತ ಫಲ ನೀಡುವಂತೆ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಮುಕ್ತಿ ಎಂಬ ಫಲವನ್ನು ನಮಗೆ ನೀಡಿ ಹಾರೈಸುವನು. ಇಂತಹ ಭಕ್ತಿ ಪಡೆಯಲು ಮುಖ್ಯವಾಗಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣಾ ಭಾವದಿಂದ, ಸಂತೋಷದಿಂದ, ನನ್ನದು ಎಂಬುದು ಏನೂ ಇಲ್ಲ ಎಂಬ ಭಾವದೊಂದಿಗೆ ಅರ್ಪಿಸಿದಾಗ ಭಕ್ತಿ ನಮ್ಮಲ್ಲಿ ಮೂಡುತ್ತದೆ. ಅಲ್ಲಿ ಪರಮಾತ್ಮ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ಭಕ್ತಿಯ ಪರಾಕಾಷ್ಠತೆ ಹೊಂದಿದ ತನ್ನ ಭಕ್ತರನ್ನ ತನ್ನೊಂದಿಗೆ ಕರೆದೊಯ್ಯುವನು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೂಡ ಕಾಣಬಹುದಾಗಿದೆ. ಉದಾಹರಣೆಗೆ ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ಭಕ್ತ ಪ್ರಹ್ಲಾದ, ಏಕಲವ್ಯ, ಹಾಗೇನೆ ಶರಣ ಸುರಗಿ ಚೌಡಯ್ಯ, ಅಲ್ಲದೆ ಇತ್ತೀಚಿನ ಕಲಿಗಾಲದಲ್ಲಿಯೂ ಕೂಡ ಅನೇಕ ಶರಣ ಸಂತ ಮಹಾಂತರ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಷ್ಟ ಮದಗಳನ್ನ ಮೆಟ್ಟಿ ಹಾಕಿ ಸೃಷ್ಟಿ ಗದಿಪತಿ ಪರಮಾತ್ಮನ ಧ್ಯಾನ ಆರಾಧನೆ ಮಾಡುವ ಮೂಲಕ, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮ ಭಕ್ತಿ ಆತನ ಅಂತರಂಗಕ್ಕೆ ತಲುಪಿ ಪ್ರೀತಿಯ ಮಡಿಲಿನಲ್ಲಿ ನಮ್ಮನ್ನು ಕರೆದುಕೊಳ್ಳುವ ಎಂಬುದಾಗಿದೆ. ಇದನ್ನೇ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಪ್ರೇಮದ ಸಫಲತೆ ಅಲ್ಲವೇ? ಭಕ್ತಿಯೇ ಇಲ್ಲದೆ ಹೋಗಿದ್ದರೆ ಆತ್ಮ ಮತ್ತು ಪರಮಾತ್ಮ ಈ ದೇಹದಲ್ಲಿ ಜೀವಾತ್ಮನಾಗಿ ಜೀವದಾನ ಕರುಣಿಸಲು ಸಾಧ್ಯವೇ? ನಮ್ಮ ಭಕ್ತಿ ಆತ

0: ನನ್ನ ಪ್ರೀತಿಯ ಸಮ್ಮಿಲನದಿಂದ ಮಾನವ ಎಂದು ಜೀವ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯವನ್ನು ಅರಿಯಬೇಕಿದೆ. ಈ ಕುರಿತು ಒಂದು ವಚನ: ಸಂಸಾರ ಸಾಗರದಿ ಸುಖ ದುಃಖ ಎರಡುಂಟು, ಹಿಗ್ಗದೆ ಕುಗ್ಗದೆ ಜಗ್ಗು ಜೀವನ ರಥವ, ಅಡೆತಡೆಗಳೆಂಬ ತೆರೆಗಳು ಏರಿ ಬರುತ್ತಲೇ ಹೂ, ಚಿಂತ್ಯಾಗ ಮಾಡುತ್ತೀನಿ ಶಿವನಿರುವವರೆಗೆ, ಸತ್ಯ ಧರ್ಮಗಳೆಂಬ ಹುಟ್ಟು ಹಾಕುತ್ತಲೇ ಸಾಗು ನೀ ಮುಂದಕ್ಕೆ, ಮುಕ್ತಿಯ ಪಥ ತಲುಪುವವರೆಗೆ ಭಕ್ತಿಯಲ್ಲಿ ಕರೆದೊಡೆ, ಜೊತೆಗೆ ಬರುವನು ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ರೈತರಿಗೆ ಸಲಹೆ.
2: ತೆಂಗಿನ ಬೆಳೆಯಲ್ಲಿ ಎತ್ತರದ ಜಾತಿಗಳು ಹಾಗೂ ಕುಳ್ಳನೆಯ ಹಾಗೂ ಮಧ್ಯಮ ಎತ್ತರದ ಜಾತಿಗಳನ್ನು ನಾವು ಗಮನಿಸಬಹುದು. ವಿವಿಧ ಸಂಕರಣ ತಳಿಗಳನ್ನು ಕೂಡ ಬೆಳೆಸುವುದಕ್ಕೆ ಅವಕಾಶ ಇದೆ. ಸಂಕರಣ ತಳಿಗಳಲ್ಲಿ ಎರಡು ರೀತಿಯನ್ನು ನಾವು ಗಮನಿಸಬಹುದು, ಟಿ ಇಂಟು ಡಿ ಮತ್ತು ಡಿ ಇಂಟು ಟಿ. ಸಿ ಪಿ ಸಿ ಆರ್ ಐ ಕಾಸರಗೋಡಿನಲ್ಲಿ ಬಿಡುಗಡೆಗೊಂಡಂತಹ ಸಂಕರಣ ತಳಿಗಳಂತಂದರೆ ಕೇರಸಂಕರ, ಚಂದ್ರಶಂಕರ, ಚಂದ್ರಲಕ್ಷ, ಕಲ್ಪಶ್ರೇಷ್ಠ, ಕಲ್ಪ ಸಮೃದ್ಧಿ, ಕಲ್ಪಶಂಕರ. ಈ ಹೈಬ್ರಿಡ್ ತಳಿಗಳ ಗುಣಗಳಂತಂದರೆ ಇವು ಬೇಗನೆ ಫಸಲನ್ನು ಕೊಡುತ್ತವೆ, ಹೆಚ್ಚಿನ ಇಳುವರಿಯನ್ನು ಕೊಡುವಂತಹ ಶಕ್ತಿಯನ್ನು ಕೂಡ ಹೊಂದಿದೆ. ಕೆಲವೊಂದು ಸಂಕರಣ ತಳಿಗಳನ್ನು ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ನಾವು ಬೆಳೆಸಬೇಕಾಗ್ತದೆ. ಸಾಮಾನ್ಯವಾಗಿ ತೆಂಗಿನ ಉತ್ಪಾದನಾ ಶಕ್ತಿ ನೆಟ್ಟ 8-10 ವರ್ಷಗಳ ನಂತರವೇ ನಮಗೆ ಗೋಚರಿಸುತ್ತದೆ. ಹಾಗಾಗಿ ಉತ್ತಮ ಫಸಲನ್ನು ನೀಡುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡುವುದಕ್ಕೆ ಉಪಯೋಗಿಸಬೇಕು. ಹೊಸ ತೋಟಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿ ಮಾಡಬೇಕಿದ್ರೆ ಒಳ್ಳೆಯ ಗುಣಮಟ್ಟದ ಗಿಡಗಳನ್ನು ಆಯ್ಕೆ ಮಾಡಿ ನಾಟಿ ಮಾಡಬೇಕಾಗ್ತದೆ. ನೆಟ್ಟ ಸಸಿಯ ಗುಣಮಟ್ಟ ಮತ್ತು ತೆಂಗಿನ ಉತ್ಪಾದನಾ ಶಕ್ತಿಗಳ ನಡುವೆ ಸಂಬಂಧ ಇರುವುದರಿಂದ ಸಸಿಗಳ ಆಯ್ಕೆ ಮತ್ತು ಅವುಗಳ ಸರಿಯಾದ ಬೆಳವಣಿಗೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂತಹದ್ದು ಕೂಡ ಬಹಳ ಅವಶ್ಯವಾಗ್ತದೆ. ಸಸಿ ಮಾಡುವುದಕ್ಕೆ ಆಯ್ಕೆ ಮಾಡುವಂತಹ ಕಾಯಿಗಳನ್ನು ಉತ್ತಮ ಮತ್ತು ಆರೋಗ್ಯಕರವಾದಂತಹ ಗಿಡದಿಂದ ಆರಿಸಿಕೊಳ್ಬೇಕಾಗ್ತದೆ. ತಾಯಿ ಗಿಡವು ಎತ್ತರದ ತಳಿಗಳಲ್ಲಿ ಸುಮಾರು 16 ವರ್ಷ ಮೇಲ್ಪಟ್ಟು 60 ವರ್ಷದ ಒಳಗಡೆ ಇರಬೇಕು. ಪ್ರತಿ ಗಿಡವು ಸರಾಸರಿ 80 ಮಳೆ ಆಶ್ರಿತ ತಳಿಗಳಾದರೆ, ನೀರಾವರಿ ಗಿಡಗಳಾದರೆ 120 ಕಾಯಿಗಳಿಗಿಂತ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರಬೇಕು. ಗಿಡ್ಡ ತಳಿಗಳಲ್ಲಿ ತಾಯಿ ಗಿಡವು 12 ವರ್ಷ ಮೇಲ್ಪಟ್ಟು 50 ವರ್ಷದ ಒಳಗಡೆ ಇರಬೇಕು ಮತ್ತು ಪ್ರತಿ ಗಿಡವು ಸರಾಸರಿ 60 ಕಾಯಿಗಳನ್ನು, ನೀರಾವರಿ ವ್ಯವಸ್ಥೆಯಲ್ಲಾದರೆ 100 ಕಾಯಿಗಳನ್ನು ನೀಡ್ತಾ ಇರುವಂತಹ ಮರ ಆಗಿರಬೇಕು. ಕಾಯಿಗಳು ಚಿಕ್ಕ ಅಥವಾ ಅತಿ ದೊಡ್ಡ ಗಾತ್ರದಲ್ಲಿ ಇರಬಾರದು, ಮಧ್ಯಮ ಗಾತ್ರದ್ದಾಗಿರಬೇಕು. ರೋಗ ಅಥವಾ ಕೀಟಗಳ ಬಾಧೆ ಇರುವಂತಹ ಮರಗಳಿಂದ ಕಾಯಿಗಳನ್ನು ಆರಿಸಿಕೊಳ್ಳಬಾರದು. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ಆರಿಸಿರುವಂತಹ ಬಿತ್ತನೆ ಕಾಯಿಗಳನ್ನು ಜೂನ್ ಜುಲೈನಲ್ಲಿ ಸಸಿ ಮಡಿಗಳಲ್ಲಿ ಬಿತ್ತನೆ ಮಾಡಬೇಕು. ಎತ್ತರದ ತಳಿಗಳಲ್ಲಿ ಸಸಿ ಮಡಿಗಳಲ್ಲಿ ಬಿತ್ತನೆ ಮಾಡಿದ 5 ತಿಂಗಳ ಒಳಗಡೆ, ಗಿಡ್ಡ ತಳಿಗಳಲ್ಲಿ 3 ತಿಂಗಳ ಒಳಗಡೆ ಮೊಳಕೆ ಒಡೆದು ಸಸಿಯಾಗುವುದಕ್ಕೆ ಬಿಡಬೇಕು. ಇನ್ನು ಉತ್ತಮ ಸಸಿಗಳ ಆಯ್ಕೆಯು ಕೂಡ ಪ್ರಮುಖವಾಗ್ತದೆ. ಯಾವುದೇ ತೆಂಗಿನ ತೋಟದಲ್ಲಿ ಉತ್ತಮವಾದಂತಹ ಇಳುವರಿ ಪಡೆಯುವಲ್ಲಿ ಸಸಿ ಮಡಿಯಲ್ಲಿ ಉತ್ತಮವಾದಂತಹ ಸಸಿಯ ಆಯ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. 1 ವರ್ಷ ಸಸಿಗಳಲ್ಲಿ 5-6 ಎಲೆಗಳು ಇರಬೇಕು ಹಾಗೂ ಅದರ ಬುಡದ ಗಾತ್ರ 10 ಸೆಂಟಿಮೀಟರ್ನಷ್ಟಾದರೂ ದಪ್ಪ ಇರಬೇಕು. ಇಂತಹ ಸಸಿಗಳು ಉತ್ತಮವಾಗಿರ್ತವೆ ಮತ್ತು ಸಂಕರಣ ತಳಿಗಳನ್ನು ಅವುಗಳ ಗುಣಧರ್ಮಗಳಿಂದ ಆಯ್ಕೆ ಮಾಡಬೇಕಾಗ್ತದೆ. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಮತ್ತು ನೀರು ನಿಲ್ಲದೇ ಇರುವಂತಹ ಸ್ಥಳಗಳಲ್ಲಿ ಮಳೆಗಾಲದ ಆರಂಭದಲ್ಲಿ ಗಿಡವನ್ನು ನಾಟಿ ಮಾಡಬಹುದು. ನೀರಿನ ವ್ಯವಸ್ಥೆ ಇದ್ದಲ್ಲಿ ಮಳೆಯ ಆರಂಭದ ತಿಂಗಳು ಅಥವಾ ಮೇ ತಿಂಗಳಿನಲ್ಲಿಯೂ ಕೂಡ ಗಿಡಗಳನ್ನು ನೆಡಬಹುದು. ನೀರು ನಿಲ್ಲುವ ಸಾಧ್ಯತೆ ಇರುವಂತಹ ತಗ್ಗಿನ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಕೊನೆಗೊಳ್ಳುವ ಹಂತದಲ್ಲಿ ಗಿಡವನ್ನು ನಾಟಿ ಮಾಡುವಂತಹದ್ದು ಒಳ್ಳೆಯದು. ಸಾಮಾನ್ಯವಾಗಿ ಗಿಡವನ್ನು ನೆಡುವಂತಹ ಅಂತರವು ಮರಗಳು ಪೂರ್ತಿಯಾಗಿ ಬೆಳೆದ ನಂತರ ಸರಿಯಾಗಿ ಬೆಳೆಯುವುದಕ್ಕೆ ಬೇಕಾಗಿರುವಂಥ ಬಿಸಿಲು ಲಭ್ಯವಾಗ್ತದೆಯೋ ಇಲ್ಲವೋ ಎನ್ನುವುದರ ಮೇಲೆ ಅವಲಂಬಿಸಿರುತ್ತದೆ. ಸಾಧಾರಣವಾಗಿ ಗಿಡ್ಡ ಜಾತಿಯ ತಳಿಗಳನ್ನು 20-22 ಅಂತರದಲ್ಲಿ, 20-22 ಅಡಿ ಅಂತರದಲ್ಲಿ ಹಾಗೂ ಎತ್ತರ ಜಾತಿಯ ತಳಿಗಳನ್ನು 25-27 ಅಡಿ ಅಂತರದಲ್ಲಿ ನೆಡುವಂತಹದ್ದು ಒಳ್ಳೆಯದು. ಚೌಕ ಪದ್ಧತಿಯಲ್ಲಿ ನೆಡುವುದರಿಂದ 1 ಎಕರೆ ಪ್ರದೇಶದಲ್ಲಿ ಸುಮಾರು 60-70 ಸಸಿಗಳನ್ನು ನೆಡಬಹುದು. ತ್ರಿಕೋನ ಪದ್ಧತಿಯನ್ನು ಅನುಸರಿಸಿದರೆ 1 ಎಕರೆಯಲ್ಲಿ ಸುಮಾರು 70-80 ಗಿಡಗಳನ್ನು ನೆಡಬಹುದು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:43. ಕೇಳುಗರೆ, ಈಗ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳಿ ಪುರಂದರದಾಸರ ಕೃತಿ ವೃಂದಗಾನದಲ್ಲಿ ಹರಿ ಕುಣಿದ.

ಮುಂದಿನ ಗೀತೆ ಸೋಮನಕಟ್ಟೆ ಕರಿ ವೃಷಭೇಂದ್ರ ಸ್ವಾಮೀಜಿಯವರ ರಚನೆಯಲ್ಲಿ ವೃಂದಗಾನದಲ್ಲಿ ಹಾಡಿದ್ದಾರೆ. ಕೇಳಿ ಗುರುವರ.

ಗಾನ ಸುದೆ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: नवीकरणीय क्रयण अनिवार्यता प्रतिस्पर्धात्मक निविदा दिशानिर्देशाः सहैव स्वचालित मार्गेण 100% वैदेशिक प्रत्यक्ष निवेशं करोति इति वार्ताः।
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
3: 2253 45,
2: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 7:15 ಸಿಡ್ಯಾಕ್ ಇವರ ಪ್ರಾಯೋಜಿತ ಕಾರ್ಯಕ್ರಮ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ದೆಹಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಾರ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು, ಹಲಸಿನ ವೈವಿಧ್ಯತೆ

0: ಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ, ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ದತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು June 21 ರವಿವಾರದಂದು ಬೆಳಗ್ಗೆ 6:30-8 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. June 21 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3,00,000 ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇಂದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರಿಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಆವಿಷ್ಕಾರಗೊಂಡು ಇದೆ.
0: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರ

0: ಪರಿಸರದವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
3: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
4: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳ್ದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳು ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
3: ಮೇಡಮ್ ನೀವು ಹೇಳದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗ್ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜಿಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರಿರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
4: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೆ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್

0: ಸಜೆಸ್ಟನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು.
1: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನುವಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ. ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ, ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳಬಹುದಾ?
0: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ

0: ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 June ರವರೆಗೆ ಲಿಂಕ್ ಓಪನ್ ಇರುತ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 and 5 July 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 August 2026. ಇದು 6 ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೂ ಹೋಗ್ತಾರೆ. ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ? ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸಿಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ PS ಪ್ಲೇಸ್ಮೆಂಟ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050

0: 55639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಕೊಡಲಿ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
2: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
3: ಕೆಳಗರೆ ಈ ಬೆಳಗ್ಗೆ 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಯೋಗಾಮೃತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಲತಾ ಸಾಳಸ್ಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

ಸಂಜೆ 5:10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುತ್ತಿರುವ ರೋಜ್ಗಾರ್ ಮೇಳ 2026 ವಿಕಸಿತ ಭಾರತ ಅಡಿಯಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
1: ಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿಯವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ದತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಡಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಕ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಕ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ದಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟಪತಿಗಳು ಯುದ್ದ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನು ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು.

0: ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧದಷ್ಟು ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026 ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026 ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26 ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026 ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ಉಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸುರೆಂಗ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲ್ಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ

0: ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ದತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಹೊಸ ಇತಿಹಾಸ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

87 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ.
1: ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ವಾರ್ತಾ ಸಂಚಿಕೆ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಯೋಗಾಮೃತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಸಂಸ್ಕೃತದ ಯುಜ್ ಪದದಿಂದ ಬಂದಿರುವ ಯೋಗದ ಅರ್ಥ ಸೇರಿಸುವುದು ಅಥವಾ ಒಗ್ಗೂಡಿಸುವುದು ಎಂದು. ಇದು ನಮ್ಮ ದೇಹ ಮತ್ತು ಮನಸ್ಸು ಹಾಗೂ ಆತ್ಮದ ನಡುವಿನ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ದೇಹದ ನಮ್ಯತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ. ಇಂದಿನ ಆಧುನಿಕ ಮತ್ತು ಒತ್ತಡದ ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿರಿಸಲು ಯೋಗವು ಒಂದು ಪ್ರಮುಖ ಸಾಧನವಾಗಿದೆ. ಈ ವರ್ಷದ ಧ್ಯೇಯವಾಕ್ಯ ಆರೋಗ್ಯಕರ ವಯಸ್ಸಾಧಿಕೆಗಾಗಿ ಯೋಗ ಎಂದಾಗಿದೆ. ಈ ಧ್ಯೇಯವಾಕ್ಯವು ಆರೋಗ್ಯ ರಕ್ಷಣೆಯನ್ನು ಉತ್ತೇಜಿಸುವುದು ಮತ್ತು ವಯಸ್ಸಾದಂತಹ ವ್ಯಕ್ತಿಗಳನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಕ್ರಿಯಗೊಳಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ. ಪ್ರಾಣಾಯಾಮಗಳಾದಂತಹ ಅನುಲೋಮ ವಿಲೋಮ, ನಾಡಿ ಶೋಧನ, ಭಸ್ತ್ರಿಕ, ಉಜ್ಜಯಿ, ಭ್ರಮರಿ, ಕಪಾಲಭಾತಿ ಮುಂತಾದವುಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಶ್ವಾಸಕೋಶಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಹಾಗೂ ಹೃದಯ ರಕ್ತನಾಳದ ಸಹಿಷ್ಣುತೆ ಕೂಡ ಹೆಚ್ಚಾಗುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ದೇಹದ ನರಮಂಡಲವನ್ನು ಬಲಗೊಳಿಸುತ್ತದೆ. ನಾಡಿ ಶೋಧನವು ದೇಹದ 72,000 ನಾಡಿಗಳನ್ನು ಶುಚಿಗೊಳಿಸುವುದಲ್ಲದೆ ಶ್ವಾಸಕೋಶಕ್ಕೆ ಆಮ್ಲಜನಕದ ಪೂರೈಕೆಯನ್ನು ಇಮ್ಮಡಿಗೊಳಿಸುತ್ತದೆ. ಕಪಾಲಭಾತಿ ಪ್ರಾಣಾಯಾಮವು ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುವುದಲ್ಲದೆ ಉಸಿರಾಟದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಕಫವನ್ನು ನಿವಾರಿಸಿ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಹೃದಯದ ಮೇಲಿನ ಅನಗತ್ಯ ಹೊರೆ ಕಡಿಮೆಯಾಗುತ್ತದೆ. ಶ್ವಾಸಕೋಶದ ಸಮಸ್ಯೆಗಳಾದಂತಹ ಅಸ್ತಮಾ, ಶ್ವಾಸಕೋಶದ ಸೋಂಕುಗಳು, COPD ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿರಿಸಲು ಪ್ರಾಣಾಯಾಮವು ಉತ್ತಮ ಸಾಧನವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಯೋಗ ಶಿಕ್ಷಕಿ ಶಾರದಾ ಬಾಂದೇಕರ್.
1: ಪ್ರಾಣಾಯಾಮ ಎಂದರೆ ಪ್ರಾಣಶಕ್ತಿಯ ನಿಯಂತ್ರಣ ಮತ್ತು ವಿಸ್ತರಣೆ. ಇದು ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸುವ ಯೋಗದ ಪ್ರಮುಖ ಅಂಗವಾಗಿದೆ. ಪ್ರಯೋಜನಗಳು:

ಶ್ವಾಸಕೋಶಗಳ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ, ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ನೀಡುತ್ತದೆ, ಒತ್ತಡ ಆತಂಕ ಕಡಿಮೆ ಮಾಡುತ್ತದೆ, ಹೃದಯ ಆರೋಗ್ಯಕ್ಕೆ ಸಹಕಾರಿ, ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚುತ್ತದೆ. ಮುಖ್ಯ ಪ್ರಾಣಾಯಾಮಗಳು ಅನಿಲೋಮ್ ವಿಲೋಮ್, ನಾಡಿ ಶೋಧನ, ಭ್ರಾಮರಿ, ಉಜ್ಜಯಿ ಮತ್ತು ಭಸ್ತ್ರಿಕಾ. ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಣಾಯಾಮ. ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಬೆನ್ನು ನೇರವಾಗಿ ಇಟ್ಟು ಆರಾಮವಾಗಿ ಕುಳಿತುಕೊಳ್ಳಿ. ಮಾಡುವ ವಿಧಾನ: ಮೂಗಿನ ಮೂಲಕ ವೇಗವಾಗಿ ಉಸಿರನ್ನು ಒಳಗೆಳೆದು ಹೊರಬಿಡಿ. ಈ ಕ್ರಿಯೆಯನ್ನು 10 ರಿಂದ 20 ಬಾರಿ ಮಾಡಿ. ನಂತರ ಸಾಮಾನ್ಯ ಉಸಿರಾಟಕ್ಕೆ ಮರಳಿರಿ. ಪ್ರಯೋಜನಗಳು: ಶ್ವಾಸಕೋಶಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ದೇಹಕ್ಕೆ ಹೆಚ್ಚಿನ ಆಮ್ಲಜನಕ ದೊರೆಯುತ್ತದೆ, ಮನಸ್ಸು ಚುರುಕಾಗಿ ಏಕಾಗ್ರತೆ ಹೆಚ್ಚುತ್ತದೆ, ಒತ್ತಡ ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಭಸ್ತ್ರಿಕಾ ಪ್ರಾಣಾಯಾಮವು ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುವ ಶಕ್ತಿಯುತ ಉಸಿರಾಟ ಅಭ್ಯಾಸವಾಗಿದೆ. ಮುಂದಿನ ಪ್ರಾಣಾಯಾಮ ಅನಿಲೋಮ ವಿಲೋಮ ಪ್ರಾಣಾಯಾಮ. ಪದ್ಮಾಸನ, ಸುಖಾಸನ ಅಥವಾ ವಜ್ರಾಸನದಲ್ಲಿ ಬೆನ್ನು ನೇರವಾಗಿ ಇಟ್ಟು ಕುಳಿತುಕೊಳ್ಳಿ. ಬಲ ಹೆಬ್ಬೆರಳಿನಿಂದ ಬಲಮೂಗಿನ ಹೊಳ್ಳಿಯನ್ನು ಮುಚ್ಚಿ ಎಡಮೂಗಿನ ಮೂಲಕ ಉಸಿರೆಳೆಯಿರಿ. ನಂತರ ಎಡಹೊಳ್ಳಿಯನ್ನು ಮುಚ್ಚಿ ಬಲಮೂಗಿನ ಮೂಲಕ ಉಸಿರನ್ನು ಬಿಡಿ. ಇದೇ ರೀತಿ ಪರ್ಯಾಯವಾಗಿ ಮುಂದುವರಿಸಿರಿ. ಉಪಯೋಗಗಳು: ಮನಸ್ಸಿಗೆ ಶಾಂತಿ ನೀಡುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ದೇಹದಲ್ಲಿ ಪ್ರಾಣಶಕ್ತಿಯ ಸಮತೋಲನ ಕಾಪಾಡುತ್ತದೆ. ಉಜ್ಜಯಿ ಪ್ರಾಣಾಯಾಮ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಗಂಟಲನ್ನು ಸ್ವಲ್ಪ ಸಂಕೋಚಿತಗೊಳಿಸಿ ಮೂಗಿನ ಮೂಲಕ ನಿಧಾನವಾಗಿ ಉಸಿರವನ್ನು ಒಳಗೆಳೆದು ಹೊರಬಿಡಿ. ಉಸಿರಾಟದ ವೇಳೆ ಮೃದುವಾದ ಶಬ್ದ ಕೇಳಿಸಬೇಕು. ಪ್ರಯೋಜನಗಳು: ಮನಸ್ಸಿಗೆ ಶಾಂತಿ ನೀಡುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ದೇಹಕ್ಕೆ ಶಕ್ತಿ ಮತ್ತು ಉಲ್ಲಾಸ ನೀಡುತ್ತದೆ. ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಮಾಡುವ ವಿಧಾನ: ಸುಖಾಸನ ಅಥವಾ ಪದ್ಮಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಆಳವಾಗಿ ಉಸಿರೆಳೆದು ಉಸಿರನ್ನು ಬಿಡುವಾಗ ಎಂದು ಧ್ವನಿ ಮಾಡಿ. ಭ್ರಾಮರಿ ಪ್ರಾಣಾಯಾಮವು ಮನಸ್ಸು ಮತ್ತು ದೇಹಕ್ಕೆ ನೆಮ್ಮದಿ ನೀಡುವ ಸರಳ ಹಾಗೂ ಪರಿಣಾಮಕಾರಿ ಉಸಿರಾಟ ಅಭ್ಯಾಸವಾಗಿದೆ.

ಯೋಗ ಶಿಕ್ಷಕಿ ಶಾರದಾ ಬಾಂದೇಕರ್. ಆಧುನಿಕ ಮತ್ತು ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯಕರ ಶ್ವಾಸಕೋಶ ಮತ್ತು ಹೃದಯ ರಕ್ತನಾಳದ ಸಹಿಷ್ಣುತೆಗಾಗಿ ಪ್ರಾಣಾಯಾಮ ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ತಿಳಿದುಕೊಂಡ್ರಿ. ಯೋಗಾಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಯೋಗಾಮೃತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಲತಾ ಸಾಳಸ್ಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

ಕುವೆಂಪು ಇವರ ರಚನೆಯಲ್ಲಿ ಡಾಕ್ಟರ್ ರೋಹಿಣಿ ಇವರ ಧ್ವನಿಯಲ್ಲಿ ಭಾವಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8:50 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಕಗ್ಗದ ಸಿರಿ ಮೂಡಿಬರಲಿದೆ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ಮುಗ್ಧನಾಗದೆ ಭುಜಿಸು ಭುಜಿಸಲಿಹುದನು ಜಗದಿ ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿ ನೀ ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ.

ಈ ಜಗತ್ತಿನಲ್ಲಿ ಸುಖವನ್ನು ಹೇಗೆ ಅನುಭವಿಸಲು ಸಾಧ್ಯ? ಇರುವ ಸುಖಗಳೆಷ್ಟು? ಈ ಪ್ರಶ್ನೆಗೆ ಸುಲಭವಾದ ಉತ್ತರ ಇಲ್ಲ. ಲೋಕದಲ್ಲಿ ಸುಖ ಸಾವಿರ ರೂಪದಲ್ಲಿ ಸಿಗುತ್ತೆ. ಪ್ರಕೃತಿಯಲ್ಲಿ ಗಿಡಮರ ಬಳ್ಳಿಗಳು ಹಣ್ಣು ಹೂವು ಕಾಯಿ ನೀಡಿ ಮುದ ನೀಡುತ್ತವೆ. ನದಿ ಹೊಳೆ ಝರಿಗಳು ಹರಿದು ದಾಹ ತಣಿಸುತ್ತವೆ. ರಮ್ಯ ದೃಶ್ಯಗಳನ್ನು ನೀಡಿ ಆಹ್ಲಾದ ನೀಡುತ್ತವೆ. ಆಕಾಶ ನಕ್ಷತ್ರ ಪರ್ವತ ಕಣಿವೆಗಳು ಚೇತೋಹಾರಿ ದೃಶ್ಯಗಳಿಂದ ಮನಸೆಳೆಯುತ್ತವೆ. ಇನ್ನು ಮಾನವ ನಿರ್ಮಿತ ಸುಖಗಳು, ಸಂಗೀತ ನೃತ್ಯ ನಾಟಕ ಸಾಹಿತ್ಯ ಇತ್ಯಾದಿ ಕಲೆಗಳು ಅಪಾರ ಸುಖಾನುಭವವನ್ನೇ ನೀಡುತ್ತವೆ. ಇವೆಲ್ಲವನ್ನು ಮುಗ್ಧನಾಗಿ ಏನನ್ನೂ ಜಿಜ್ಞಾಸೆ ಮಾಡದೆ ನಿಷ್ಕಪಟ ಸರಳ ಮನಸ್ಸಿನಿಂದ ತಾಯಿಯ ಬಳಿ ಮಗು ನಿಲ್ಲುವಂತೆ ಸುಖಾನುಭವವನ್ನು ಪಡೆಯುವುದು ಮನುಷ್ಯನಿಗಿರಬೇಕಾದ ಗುಣ. ಮಗುವಿಗೆ ಜಡಚೇತನ ಕಲ್ಪನೆ ಇಲ್ಲದೆ ಮಣ್ಣು ಕಲ್ಲು ಚೂರುಗಳೊಡನೆ ತಾದಾತ್ಮ್ಯದಿಂದ ಅದು ಆಟವಾಡುತ್ತದೆ. ಕಂಡದ್ದನ್ನೆಲ್ಲ ಬಯಸುತ್ತೆ, ಬಾಯಿಗಿಟ್ಟುಕೊಳ್ಳುತ್ತೆ. ಆದರೆ ಆ ಮಗುವಿನ ಅರಿವು ಬುದ್ಧಿ ಮನಸ್ಸುಗಳಿಗೆ ಕವಿದ ಮುಗ್ಧತೆಯ ಭ್ರಾಂತಿ, ಜಗತ್ತು ನನಗಾಗಿದೆ ನಾನು ಭೋಕ್ತೃ ಎಂಬ ಭಾವದಿಂದ ಕೂಡಿದ ಭಾವ ಮುಗ್ಧತೆಯು ಎರಡೂ ಒಂದೇ. ಈ ರೀತಿ ಭಾವದಿಂದ ಮತ್ತನಾಗದೆ ಮಗುವಿನ ಹಾಗೆ ಎಚ್ಚರದ ಮನದಿಂದ ಸತ್ಯಾನ್ವೇಷಕನಾಗಿ ಜಗತ್ತು ಈಶ್ವರ ಮಾಯೆಯನ್ನು ಅರ್ಥ ಮಾಡಿಕೊಂಡು ಕಾಣಬಂದಿರುವುದು ಜಗತ್ತು, ಯಾವುದು ಕಾಣುತ್ತಿರುವುದೋ ಅದು ನಾನು ಯಾರು ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ಜಾಗರೂಕನಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅನುಭವಿಸುವವನಿಗೆ ನಿಜವಾದ ಸುಖ ಸಿಗುತ್ತದೆ. ಭ್ರಾಂತಿವಿಲಾಸದ ಸುಖ ಮರೆಯಾಗುತ್ತದೆ. ಆದ್ದರಿಂದ ದೃಶ್ಯ ಪ್ರಪಂಚದಲ್ಲಿ ಸೇರಿ ಮುಗ್ಧನಾಗದೆ ಸುಖಿಸು. ಆಗ ಜಾಗರೂಕನಾದ ನಿನಗೆ ಮಾಧ್ವೀಕ ಭಯ ಅಹಂಕಾರ ಅವಳು ಉಂಟು ಮಾಡುವ ಭಯ ಇರುವುದಿಲ್ಲ ಎನ್ನುತ್ತಾರೆ DVG. ಜಗತ್ತಿನಲ್ಲಿ ಅನುಭವಿಸಬೇಕಾದ್ದಿದೆ, ಅವುಗಳನ್ನೆಲ್ಲ ಅನುಭವಿಸಬೇಕು ನಿಜ. ಆದರೆ ಅವುಗಳನ್ನು ಮುಗ್ಧನಾಗಿ ಅಜ್ಞಾನಿಯಾಗಿ ಅಹಂಕಾರಿಯಾಗಿ ಅನುಭವಿಸಬಾರದು. ಸತ್ಯಾಸತ್ಯತೆ ತಿಳಿದು ಸುಖ ಪಡುವ ಕಲೆಯನ್ನು ತಿಳಿದು ಬಾಳಬೇಕು. ಇಂದು ನಾವು ಯಾವುದು ನಿಜ ಸುಖ ಯಾವುದು ಭ್ರಾಂತಿ ಸುಖ ಎಂದು ತಿಳಿಯದೆ ಕಂಡದ್ದೆಲ್ಲ ಸುಖ, ಕಾಣುತ್ತಿರುವ ನಾನೇ ಸರಿ ಎಂದು ಭಾವಿಸಿದ್ದೇವೆ. ಇದು ಸರಿಯಲ್ಲ ಎಂಬುದು ದೊಡ್ಡ ವಿದ್ಯಾ ಗಣಪತಿ ಅಂದರೆ DVG ಅವರು ಹೇಳುವ ಮಾತು.

ಬ್ರಹ್ಮ ಪುರಿಯೊಳದ ಮರೆಯದಿರು, ಸಿರಿ ಇರ್ದೊಡೇನು ಪರಿಜನವಿರ್ದೊಡೇನು. ತಿರುಕನೀನಿ ಬ್ರಹ್ಮ ಪುರಿಯೊಳದ ಮರೆಯದಿರು, ಸಿರಿ ಇರ್ದೊಡೇನು ಪರಿಜನವಿರ್ದೊಡೇನು. ತ್ವರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು, ಪರದೇಶಿ ಒಲುಬಾಳು ಮಂಕುತಿಮ್ಮ. ತ್ವರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು, ಪರದೇಶಿ ಒಲುಬಾಳು ಮಂಕುತಿಮ್ಮ.

0: ಲೋಕದಲ್ಲಿ ಅಜ್ಞಾನಿಯಾಗಿ, ಮುಗ್ಧನಾಗಿ, ಮೂಢನಾಗಿ, ಮೂರ್ಖನಾಗಿ, ಅಹಂಕಾರಿಯಾಗಿ, ಲೋಕ ಕಂಟಕನಾಗಿ ಬಾಳತಕ್ಕದ್ದಲ್ಲ. ಹಾಗಾದರೆ ನಮಗೆ ಬಾಳುವ ದಾರಿ ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಹೇಳಿದ್ದಾರೆ. ಮೊದಲನೆಯದಾಗಿ, ನಾವಿಲ್ಲಿ ಸ್ವತಂತ್ರರಲ್ಲ. ನಮ್ಮದು ಅಂತ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಸೃಷ್ಟಿಕರ್ತ ದೇವರು, ಪರಬ್ರಹ್ಮ, ಕಾಣದ ಶಕ್ತಿ, ಡಿ ವಿ ಜಿ ಅವರು ಹೇಳುವ ಹಾಗೆ, ಆವುದನ್ನು ಕಾಣದೊಡಂ ಅಳ್ತೀಯಂ ಜನ ನಂಬಿ ಹೋದೋ ಆ ವಿಚಿತ್ರ, ಅದು ಏನು ಕರುಣಿಸುತ್ತದೋ ಅದನ್ನು ನಾವು ವಿನಮ್ರರಾಗಿ ಅನುಭವಿಸಬೇಕು. ಇದನ್ನು ನಾವು ಮರೆಯಬಾರದು. ಈ ಜಗತ್ತು ಒಂದು ಬ್ರಹ್ಮಪುರಿ, ಬ್ರಹ್ಮನಿಗೆ ಸೇರಿದ ಸೃಷ್ಟಿ. ಇಲ್ಲಿ ಜೀವರಾಶಿಗೆ ಪ್ರಕೃತಿ ಮಾಯೆಯ ಪರದೆಯನ್ನು ಹೊದಿಸಿದ್ದಾಳೆ. ಜೀವಕ್ಕೆ ದೇಹವಿದ್ದಂತೆ ಲೋಕಕ್ಕೆ ಮಾಯೆ. ಆದ್ದರಿಂದ ನಮ್ಮೊಡನಿರುವ ಮನೆ, ಮಠ, ಒಡವೆ, ವಸ್ತು, ಅಧಿಕಾರ, ಅಂತಸ್ತು, ವಾಹನ, ಧನ, ಧಾನ್ಯ, ಬಂಧು ಮಿತ್ರರು, ಪುತ್ರ ಪೌತ್ರರು ಮೊದಲಾದ ಎಲ್ಲವೂ ನನ್ನದು ಎಂಬುದಕ್ಕೆ ಅರ್ಥವಿಲ್ಲ. ನಮ್ಮದಲ್ಲ, ಇನ್ನೊಬ್ಬರದು ಎಂದ ಮೇಲೆ, ಅವರು ಕೊಟ್ಟಿದ್ದನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಎಂದ ಮೇಲೆ ನಮ್ಮದು ಭಿಕ್ಷೆ ಪಡೆದ ಸ್ಥಿತಿಯೇ ಸರಿ. ಆದ್ದರಿಂದ ನಾವು ಒಡೆಯರಂತೆ ವರ್ತಿಸಲಾಗದು, ಇರಲಾಗದು. ಈ ಜಗತ್ತಿನಲ್ಲಿ ಅತಿಥಿಗಳಾಗಿ, ಪರದೇಶಿಗಳಾಗಿ, ಪರಾಶ್ರಯ ಜೀವಿಗಳಾಗಿ, ಭಿಕ್ಷುಕರಾಗಿ ಇನ್ನೊಬ್ಬರು ಕರುಣಿಸಿದ್ದನ್ನು ಅನುಭವಿಸುವವರು ನಾವು ಎಂದು ತಿಳಿಯಬೇಕು. ಬ್ರಹ್ಮ ಸೃಷ್ಟಿ ಈ ಲೋಕವಾದ್ದರಿಂದ ಇದು ಬ್ರಹ್ಮಪುರಿ, ಬ್ರಹ್ಮ ದೇಶ. ಇಲ್ಲಿ ಎಲ್ಲವೂ ಅವನ ಅಧೀನ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಒಳಗಿನ ಸೂತ್ರಧಾರ ಅವನು. ಅವನು ನಮ್ಮ ಚೈತನ್ಯ, ಆತ್ಮಸ್ವರೂಪಿ. ಹೊರನೋಟಕ್ಕೆ ಆತ್ಮ ಚೈತನ್ಯ ಕಾಣಿಸದು, ಮಾಯೆ ಆವರಿಸಿರುತ್ತದೆ. ನಾನು ಸ್ವತಂತ್ರ, ಹಂಗಿಲ್ಲದವ ಅನ್ನಿಸುತ್ತೆ ಅಷ್ಟೇ ನಮಗೆ. ಪ್ರಕೃತಿ ಕೊಡುವ ಅನ್ನ ಆಹಾರ ನಮ್ಮಧೀನವೇ. ಭೂಮಿಯ ಸಾರದಂತೆ ಬೆಳೆಯುವ ಬೆಳೆ ನಮ್ಮ ಇಷ್ಟವೇ ಅಲ್ಲ. ಸಂಪಿಗೆ ಮರದಲ್ಲಿ ಗುಲಾಬಿಯನ್ನು ನಾವು ಬೆಳೆಯಲಾದೀತೆ? ತಾವರೆ ಬೆಳೆಯಲ್ಲಿ ಸಂಪಿಗೆ ಹೇಗೆ ಬೆಳೆಯುತ್ತದೆ? ಆದ್ದರಿಂದ ಪ್ರಕೃತಿ ಕೊಟ್ಟ ಭಿಕ್ಷೆಯಲ್ಲಿ ಬದುಕಿದ್ದೇವೆ. ಆದ ಕಾರಣ ನಾವು ವಿನೀತರಾಗಿ ಈ ಲೋಕದಲ್ಲಿ ಅಹಂ ಇಲ್ಲದೆ ಬಾಳುವುದನ್ನ ಕಲಿಯಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್.

ಉಪಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಪ್ರಿಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
1: 2253445,
0: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಸಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.

ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೆರೇಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
1: ಸೇಮ್ ಪಾಸಿಂಗ್ ಪೆರೇಡ್ ಸೇಮ್. ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೆರೇಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ. ಸುಮಾರು ಅಲ್ಲಿ 200-250 ಜನ ಇರ್ತೀವಿ. ಒಂದು ಕಂಪನಿ ಸ್ಪೋರ್ಟ್ಸ್ ಕಂಪನಿ ಅಂತಾನೆ ಇದೆ. ಅದಕ್ಕೆ ಅದಕ್ಕೊಬ್ರು ಆಫೀಸರ್, ಸ್ಪೋರ್ಟ್ಸ್ ಆಫೀಸರ್ ಇದಾರೆ. ಅದಕ್ಕೆ ಸ್ಪೋರ್ಟ್ ಜೆಸಿಓಸ್ ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ. ಮೇಡಮ್,
0: ಈಗ ಬೆಂಗಳೂರಲ್ಲಿ
1: ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
0: ಬೇರೆ ಬೇರೆ ಕ್ರೀಡೆಗಳು,
1: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನ
0: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ,
1: ಇಡೀ ರಾಷ್ಟ್ರದಿಂದ ಆಯ್ಕೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟ್ರಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ. ರಿಕ್ರೂಟ್ಮೆಂಟ್ ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಅವ್ರ ಮಕ್ಕಳಿಗೆ. ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ. ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೆಸರ್ ಅಲ್ಲಿ ಅಟೆಂಡ್ ಮಾಡಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ. ಅವ್ರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
0: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ
1: ಆಯ್ತು.
0: ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು ಕರ್ನಾಟಕದ ಹೊರಗೆ?
1: ಇದನ್ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂತ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6-6 ಇರ್ತೀವಿ. 6 ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 3-4-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ಅಲ್ಲೇ ಕ್ಯಾಂಪ್ ಇರೋದು. ಹೈದರಾಬಾದ್, ಸಿಕಂದ್ರಾಬಾದ್ AOC ಸೆಂಟರ್ ಅಲ್ಲಿ, ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ಇದ್ದೆ, ಬಿಹಾರ್ ಅಲ್ಲಿ 3 ಇದ್ದೆ, ಡೆಲ್ಲಿನಲ್ಲಿ 2 ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿ ಇದ್ದೆ 2 ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಭರ್ತಿ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾವು ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕಂತ ಕಾರ್ಗಿಲ್ ಯುದ್ಧ ನಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಆವಾಗ, ಯಾವ ಸ್ಪೋರ್ಟ್ಸ್ ಮೇನು ಇಲ್ಲ. ನಮ್ಮಲ್ಲಿ ಮೊದಲನೇದೇ ಅಂದ್ರೆ ಒಂದೊಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ಮೇ ಸ್ಪೋರ್ಟ್ಸ್ ಮೆನ್ ಅಂತಾರೆ.
0: ಎಲ್ಲರೂ ಮೊದಲೇ ಸೈನಿಕ, ಆನಂತರ ನೀವು ಆಟಗಾರ ಅಂತ ಅಂದ್ರೆ
1: ಅದು ಒಂದು ಇರುತ್ತೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮೆನ್ಸ್ ಎಷ್ಟು ಜನ ಇನ್ನುಳಿದ್ದೀವಿ, ಎಲ್ಲರೂ ಕೂಡ ಯೂನಿಫಾರ್ಮ್ ನಮ್ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರೆ.
0: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗಿತಲ್ಲ ಒಂದ್ ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
1: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ 3 ನಮ್ಗೆ ಫೈರಿಂಗ್ ಇದು
0: ಪ್ರಾಕ್ಟೀಸ್
1: ಇರುತ್ತೆ. ಆಮೇಲೆ ಅದಕ್ಕೆ ಆದ ವರ್ಕಿಂಗ್ ಕೂಡ ಇರ್ತಾವೆಲ್ಲ ನಾವೇ ಮಾಡ್ಕೊಳೋದು.
0: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅದು ಅಲ್ಪ ಪ್ರಮಾಣದಲ್ಲಿ ನಿಮ್ಗೂ
1: ಕೊಟ್ಟಿರುತ್ತೆ
0: ಅಥವಾ ಪೂರ್ಣ ಪ್ರಮಾಣದಲ್ಲಿ?
1: ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ ಅಲ್ಲಿ, ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ
0: ಅಷ್ಟನ್ನು
1: ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್ಲಿ ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗ್ಬೇಕು,
0: ಫಿಟ್ನೆಸ್
1: ಮಾಡ್ಕೋಬೇಕು, ನಾವು ಅದನ್ನ ಮಾಡ್ತೀವಿ.
0: ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ
1: ಡ್ಯೂಟಿ ಹೌದು ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದನ್ನ ನಾವು ಕಂಟಿನ್ಯೂ

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಂದೇ ಮಾತರಂ, 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.

0: ಸೈನಿಕನ್ ಏನಿದೆ ಅವರ ರೋಲು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೋ ಜನ ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ. ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ. ಆಫೀಸರ್
1: ಪರ್ಫಾರ್ಮೆನ್ಸ್
0: ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲಾರು ಸೀನಿಯರ್ಸ್ ಇದ್ರಲ್ಲ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಬಿಟ್ರು. ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೆ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವಲ್ದಾರ ಅಲ್ಲ ನಾನೇ ಸೀನಿಯರ್ ಅದೆ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
1: ಹೀಗೆ ನೀವು ಬೆಂಗಳೂರಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳದಾಗೆ ಒಂದು ವರ್ಷದಿಂದ 6 ತಿಂಗಳು, 5 ವರ್ಷ, 3 ವರ್ಷ ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾ ಇದ್ರ ಹೇಗೆ?
0: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ, ಆಮೇಲೆ ಇಂಜುರ್ಡ್ ಆಗ್ತಾ ನನಗೆ
1: ಕಬಡ್ಡಿಯಲ್ಲಿ ಆಡುವಾಗ
0: ಬಿದ್ದು ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ. ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ, ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ. ಸೀನಿಯರ್ ನಾನೇ ಆಗೋದ್ರಿಂದ 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ. ಎಲ್ಲೇ ಜಿಲ್ಲೆಗೂ ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆತರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ ಹೋದ್ರು ನಾನೇ ಕೋಚು, ಬೇರೆ 5 ಹೋದ್ರು ನಾನೇ ಕೋಚು, ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗರ್ನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
1: ಹೀಗೆ ಮತ್ತೆ ಬೆಂಗಳೂರಿಗೆ ಯಾವಾಗ ಹಿಂತಿರುಗಿ ಬಂದ್ರಿ?
0: 2011 ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, ಎಸಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ಇರ್ತದೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ, AKFA ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
1: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
0: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಇಟ್ಕೊಟ್ರು ಪರ್ಮಿಷನ್, ನಾವು ಒಂದ್ ಎಲ್ಲೂ ಆಚೆನೆ ಹೋಗಿ ಬರಲ್ಲ. ಅದರಿಂದ ನಮ್ ಏನೇ ಇದ್ರು ಸೇನೆನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೇ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದಾನೆ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಯಲ್ಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟ್. ಸೆಕೆಂಡ್ ಬಂದು ಏಷ್ಯನ್ ಗೇಮ್ 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೆ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ, ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ. ಅದೊಂದು ದೊಡ್ಡ ಸಾಧನೆ ನಂದು. ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ, ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ 3 ಸೇನೆ ಇದೆಯಲ್ಲ, ಆರ್ಮಿ, ನೇವಿ, ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು, ಅದು ನನ್ನ ಹೆಮ್ಮೆ ಇದೆ.
1: ತುಂಬಾ ಸಂತೋಷ ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
0: ಹೌದು ಮ್ಯಾಮ್,
1: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ. ಅವಾಗ ನಿಮ್ ಕೆಲಸ ಏನಿರುತ್ತೆ?
0: ಸುಮಾರು ಆ ಟೈಮಲ್ಲಿ ಎಲ್ಲ ಒಂದು ಬೆಟ್ಟಗಳು ಮೇಲ್ಗಡೆ ಅಡ ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗೇ ಇರಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮ್ಗೆ ಆ ಪ್ಲೇಸ್ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಗ್ಗೆ ನಮ್ಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮ್ಗೆ ಎಕ್ಸಸೈಸ್ ಹೆಂಗೆ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರನ್ನು ಅವಾಗ ಮನೆಗೂ ಸಹ ಯಾರನ್ನು ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆನೆ ಇರ್ಬೇಕು. ಹತ್ಯಾರ್ ಅಂತ ನಾವು ಯಾವಾಗ ಭಾಷೆ ನಮ್ಮಲ್ಲಿ ರೈಫಲ್ನ
1: ಹತ್ಯಾರ್
0: ಹತ್ಯಾರ್. ಅದಕ್ಕೆ ನಮ್ಗೆ ಕೋತಲ್ಲಿ ನಮ್ಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಸಿಗೋದು, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನ್ ನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನು ಐತೆಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ, ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು, ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು, ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದು ರೆಡಿ ಇರೋದು, ಬೇರೆ ಎಲ್ಲೂ ಮೂವ್ಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್, ಪ್ರತಿದಿನ ಇದು ಮುಗಿಯೋವರೆಗೂ ಡೈಲಿ ಕುತ್ಕೊಂಡು.

0: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ ಬರ್ಬೋದು
1: ಬರ್ಬೋದು, ಸಿದ್ಧವಾಗಿರ್ಬೇಕು ಅನ್ಬಿಟ್ಟು ಪ್ರತಿದಿನ ರೊಟೀನ್ ಆಗಿ ಕಾರ್ಗೆಲ್ಲ ಕುತ್ಕೊಳ್ಳೋದು, ಮೆಸೇಜ್ ಗೋಸ್ಕರ ವೇಟ್ ಮಾಡೋದು.
0: ಅವಾಗ ಯಾವ ಪ್ರದೇಶದಲ್ಲಿ
1: ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರಲ್ಲೇ ಎಸಿಲ್ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಓದೇ ಇರತ್ತ. 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ. ಅದೊಂದು ನೆನಪು ನಮ್ಗೆ, ಕಾರ್ಗಿಲ್ ಅಲ್ಲಿ ನಾವು ರೆಡಿಯಾಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಬಹುದು. ಅಟ್ ಲೀಸ್ಟ್ ನಾವ್ ಇವಾಗ ಕಾರ್ಗಿಲ್ ಟೈಮ್ ನಾವು ಇದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್
0: ಅದ್ರ ಮೊದ್ಲೇ ನಿಮ್ಗೆ ಈ ರೈಫಲ್ ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ, ನಿಮ್ ತರಬೇತಿ ಕೊಟ್ಟಿರ್ತಾರೆ 1 ವರ್ಷ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ನಿಮ್ಗೆ ರೈಫಲ್ನ ನಿಮ್ಗೆ ಕೊಟ್ಟಿರೋದನ್ನ, ಅಥವಾ ಇನ್ ಬೇರೆ ಬೇರೆ ಅಲ್ಲಿ ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧೋಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮ್ಗೋಸ್ಕರ ಇರುತ್ತ?
1: ನಮ್ಗೇನಂತ ಅಂದ್ರೆ ಪ್ರತಿಯೊಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮ್ಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮ್ಗೆ ಅಲ್ಲಿ ಮಾಡೋದು, ಕೋರ್ಸ್ಗಳಿರ್ತವೆ ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸ್. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವರಿ ಡೇ ಇರ್ತದೆ. ನಾನು ಹೇಳ್ದಲ್ಲ ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು. ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ. ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ. ರೈಫಲ್ 100% ಇರುತ್ತೆ. ರೈಫಲ್ ಯಾವ್ದೇ ಕಾರಣಕ್ಕೆ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್. ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ. ಸಮಯ ಫಿಕ್ಸ್ ಮಾಡಿರ್ತಾರೆ, ಅಷ್ಟು 9 ನಿಮಿಷದಲ್ಲಿ ನಾವು ರೀಚ್ ಆಗ್ಬೇಕು. ನಾರ್ಮಲ್ ಆಗಿ ರನ್ನಿಂಗ್ ಅಂದ್ರೆ ನಾವು ಇದೇ ಆಗಲ್ಲ.
0: ನಿಮಗದು ಕ್ವಾರ್ಟರ್ಲಿ ಆದ್ರೂ ನೀವು ಪ್ರತಿದಿನ ಅಷ್ಟು ರೂಢಿ ಮಾಡ್ಕೊಳ್ಳೇ.
1: ನನ್ ಕಾಂಪಿಟೇಷನ್ ಹೆಂಗಿತ್ತು ಅಂತಂದ್ರೆ, ನನ್ ಫಸ್ಟ್ ಬರ್ಬೇಕು ಇಲ್ಲ ಸೆಕೆಂಡ್ ಬರ್ಬೇಕು, ಒಟ್ನಲ್ಲಿ ಒಂದು ಫಸ್ಟ್ ಬರ್ಬೇಕು. ಬಿ ಪಿಂಡಿನಲ್ಲಿ ನಾವು ಸ್ಪೋರ್ಟ್ಸ್ ಮೆನ್, ನಮ್ ಜೊತೆ ಓಡ್ತಿದ್ರೆಲ್ಲ ಸ್ಪೋರ್ಟ್ಸ್ ಮೆನ್ಗಳಲ್ಲ, ನಮ್ಮಲ್ಲೇ ಕಾಂಪಿಟೇಷನ್. ಆ ಒಂದು ಹುಮ್ಮಸ್ ಅಲ್ಲಿ ನಾವು ಆ ಟ್ರೈನಿಂಗ್ ಪೀರಿಯಡ್, ನನ್ ಟ್ರೈನಿಂಗ್ ಈ ಇನ್ಸ್ಟ್ರಕ್ಟರ್ ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ, ನೀವ್ ಮಾಡಲ್ಲ ಅಂತ ಅವ್ರು ನನ್ನ ಎಕ್ಸಾಂಪಲ್ ಕೊಡೋರು. ಹಂಗೆ ಆ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಅವೆಲ್ಲ ಮಾಡಿದೀನಿ. ಕಲಿಬೇಕಿತ್ತಲ್ಲ ನನ್ಗೆ, ನನ್ಗೆ ಕಲಿಯೋ ಅನ್ನೋದು ಆಸಕ್ತಿ ಜಾಸ್ತಿ.
0: ಈ ಆಪರೇಷನ್ ವಿಜಯ್ ಮುಗೀತು ಕಾರ್ಗಿಲ್ದು, ಮತ್ತೆ ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತು.
1: ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ ನನ್ನ ಈ ಕಡೆ ಕೋಚ್ ಆದ್ಮೇಲೆ, ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೆನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ ಎಕ್ಸೈಸ್ ಮೆನ್ ಕೊಟ್ಟಾ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ. ಯಾಕಂದ್ರೆ ಕೆಲವರು, ನಾನು ಇತ್ತೀಚಿನ ದಿನಗಳಿಗೆ ಗೊತ್ತು, IAS ಆಗಿದ್ದಾರೆ, KS ಆಗಿದ್ದಾರೆ, ಅದೆಲ್ಲ ನನ್ನ ಕ್ರೀಡೆನಲ್ಲೇ ಮುಳುಗುಟ್ಟಿದೆ ನಾನು ಡೆಡಿಕೇಟ್ ಮಾಡ್ಕೊಂಡು. ಅದಕ್ಕೆ ನನಗೆ ಇದ್ರೆ ಅದು ಗೊತ್ತಾಗ್ಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಯಥೇಚ್ಛ ಅದು ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡಾದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರ್ ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ,
0: ಅಲ್ಲಿ ಓದಿಸ್ತಾರೆ.
1: ಆದ್ರೆ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನ ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ನಿಮ್ ಎಲ್ರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ.
0: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
1: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
0: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು. ನಿಮ್ಗೆ ಬಯಸದೇ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ಮನಸ್ ಮಾಡಿದ್ರೆ ಅಲ್ಲೇ ಇರಬಹುದು.
1: ನಾನು ಇನ್ನೂ 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡುವ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದ್ ಏಜ್ ಕಾಲೇಜು ಅಥವಾ ಹೈಸ್ಕೂಲು ಮತ್ತೆ ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ಬೇಕಾಗ್ತದೆ ಅವಾಗ. ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವನು ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ, ಸೇನೆಲ್ಲ 15-20 ವರ್ಷ ಇರ್ತೀವಿ, ಅಟ್ ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ
0: ಸಲುವಾಗಿ, ಮತ್ತೆ
1: ಮನೆ ಸಲುವಾಗಿ ಬರ್ತಾರೆ.
0: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನು ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ. ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ

0: ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ. ಅದರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ. ಆ ಕಾರಣದಿಂದಲೇ ನೀವು ಈ ಕೆಲಸವನ್ನ ತಗೊಂಡ್ರು? ಹೇಗೆ
1: ನಿವೃತ್ತಿ ನಂತರ ಏನಾಗ್ತದೆ? ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡ್ಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ನನಗೆ ಕಲ್ಪನೆ ಕೂಡ ಇಲ್ಲ ಸಂಘ ಮಾಡ್ಬೇಕು, ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು, ನಾನೇ ಸಂಸ್ಥಾಪಕ, ನಾನು ಆಗ್ಬೇಕು ಅನ್ನೋ ಮನಸ್ಥಿತಿಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು ಪಿ ಎಸ್ ಐ ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗ್ಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವು ಒಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ, ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀನಿ ಮೇಡಮ್. ಅಷ್ಟೇ, ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ಮ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮಧ್ಯೆ, ಈ ಗಡಿಗಳಲ್ಲಿ ಮಧ್ಯೆ ಜನಗಳ ಜೊತೆ ಬೆರೆತೇ ಇರಲ್ಲ, ಬೆರೆತೇ ಇರಲ್ಲ. ಅಲ್ಲಿ ಆರ್ಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ ಬೇರೆ ತರನೇ. ಆ ರೀತಿ ಇದ್ರೆ ನಮ್ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪಂದಿಸಲ್ಲ. ಆಗ ನನ್ಗನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪಾನ್ಸರ್ ಅಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಅವಾಗ ತಾನೆ 2018 ಅಲ್ಲಿ ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದಂಗೆನೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ, ಫಸ್ಟ್ ಡೇ ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದ್ ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವು ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವ್ ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ, ಆಟೋದವ್ರಿಗೆ ಬಡವ್ರಿಗೆ ನಾವೇ ಉಟ್ಕೊಂಡೆಲ್ಲ ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ, ಒಂದ್ 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಗಲ್ದು ಇದು ಮಾಡ್ತೀನಿ. ಆಗ ನನ್ಗೆ ಹೊಡಿತದೆ, ಹೌದು ಕೇವಲ ನನ್ನ ತಾಲೂಕಿಗೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದಾರೆ, ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಕ್ಕೆ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಪಾದಾಟ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ, ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ವರ್ಷದಿಂದ ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ರು ಪಂಚಾಯತ್ನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ ನಿಮ್ಮ ಊರಿಗೆ, ನೀವು ಅವ್ರಿಗೇನೆ ದಾರಿ ಮಾಡ್ಕೊಟ್ಟಿಲ್ವ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್ 30 ವರ್ಷ ಆಗದ್ರೆ ಇದ್ದಿತ್ತು, 1 ತಿಂಗಳಿಗೆ ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
0: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ ಕ್ರೀಡಾ ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು, ಮತ್ತೆ ನೀವೇ ಹೇಳದಾಗ 20 ವರ್ಷ ನೀವೇ ಕೆಲಸ ಮಾಡಿದ್ದೀರಾ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.

ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪರಂಪರೆಯನ್ನು ಪಸರಿಸುವ,
1: ಐತಿಹಾಸಿಕ ಸ್ಥಳಗಳ ಪರಿಚಯ,
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
3: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ
2: ಇದು. ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 9:30:15. ಈಗ ಮಂಜುಳ ಗಾನ ಕಾರ್ಯಕ್ರಮ ಕೇಳಿ. ಜ್ವಾಲಾಮುಖಿ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಕಳ್ಳಕುಳ್ಳ ಚಿತ್ರದ ಗೀತೆ, ಜಿ ಉದಯಶಂಕರ್ ಇವರ ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೆಜೆ ಯೇಸುದಾಸ್, ಎಸ್ ಜಾನಕಿ ಮತ್ತು ಸಂಗಡಿಯರು ಹಾಡಿರುವ ಗೀತೆ. ಚಿತ್ರ ಮನೆಯೇ ಮಂತ್ರಾಲಯ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಬಿ ಆರ್ ಛಾಯಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೆ ಎಸ್ ನರಸಿಂಹಸ್ವಾಮಿ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಬಂಗಾರದ ಜಿಂಕೆ ಚಿತ್ರದಾಗಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ದೊಡ್ಡರಂಗೇಗೌಡ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಇದುವರೆಗೆ ಜ್ವಾಲಾಮುಖಿ, ಕಳ್ಳಾಕುಳ್ಳ, ಮನೆಯ ಮಂತ್ರಾಲಯ, ಮೈಸೂರು ಮಲ್ಲಿಗೆ, ಒಲವು ಗೆಲುವು, ಎರಡು ನಕ್ಷತ್ರಗಳು ಹಾಗೂ ಬಂಗಾರದ ಜಿಂಕೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದರೊಂದಿಗೆ

ಕಾರ್ಯಕ್ರಮದಲ್ಲಿ ಇದುವರೆಗೆ ಜ್ವಾಲಾಮುಖಿ, ಕಳ್ಳಕುಳ್ಳ, ಮನೆಯ ಮಂತ್ರಾಲಯ, ಮೈಸೂರು ಮಲ್ಲಿಗೆ, ಒಲವು ಗೆಲುವು, ಎರಡು ನಕ್ಷತ್ರಗಳು ಹಾಗೂ ಬಂಗಾರದ ಜಿಂಕೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದರೊಂದಿಗೆ ಇವತ್ತಿನ ಮಂಜುಳಗಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 10:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹತ್ತು ಗಂಟೆ ಮೂರು ನಿಮಿಷ ಆರು ಸೆಕೆಂಡ್ಗಳಾಗಿದೆ. ನೀವೆಲ್ಲರೂ ಕಾಯ್ತಾ ಇರೋ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಆದರಣೀಯ ಪೂರ್ವಕ ಸ್ವಾಗತ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಹಳೆಯ ಗೀತೆಗಳನ್ನ ಕೇಳಿ ಆನಂದಿಸುವ ಈ ಸಮಯ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಒಂದು ಗಂಟೆಯ ಅವಧಿ ಸುಂದರವಾದ ಮುದ್ದಾದ ಗೀತೆಗಳನ್ನ ಕೇಳ್ತಾ ಸಾಗಬೇಕು ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದೀರಾ. ನಿಮಗೆ ನಿರಾಸೆಯಾಗಲಾರದು ಅಂತ ಹೇಳಿ ಭಾವಿಸ್ತೀನಿ. ಸುಂದರವಾದ ಗೀತೆಗಳ ಗುಚ್ಛವೇ ನಮ್ಮಲ್ಲಿ ಇದೆ. ಆ ಗೀತೆಗಳಲ್ಲಿ ಒಂದೊಂದು ಮುತ್ತಿನಂತಹ ಗೀತೆಗಳನ್ನ ಆಸ್ವಾದಿಸ್ತಾ ಸಾಗುವ ಈ ಸಮಯದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗೆಜೆ ಪೂಜೆ ಚಿತ್ರದ ಗೀತೆ ಪ್ರಥಮವಾಗಿ ಮೂಡಿ ಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನ ನೀಡಿದ್ದಾರೆ. 1970ರಲ್ಲಿ ತೆರೆಕಂಡ ಚಿತ್ರ ಇದು. ಗೆಜೆ ಪೂಜೆ, ಕಲ್ಪನಾ, ಲೀಲಾವತಿ, ಪಂಡ್ರಿಬಾಯಿ, ಅಶ್ವಥ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಆರ್ ಪುಟ್ಟಣಗಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅಳಿಯಾಗಳಿಯ ಚಿತ್ರದ ಗೀತೆ ಪ್ರಸಾರವಾಯಿತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಅಳಿಯಾಗಳಿಯ ಚಿತ್ರ ತೆರೆ ಕಂಡದ್ದು 1971ರಲ್ಲಿ ಬಿ ಆರ್ ಪಂತುಲು ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರ ಗಂಗಾಧರ್ ನರಸಿಂಹರಾಜು, ಆರ್ ನಾಗೇಂದ್ರರಾವ್, ಭಾರತಿ ಮೈನಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎರಡು ಗೀತೆಗಳನ್ನು ಕೇಳಿದ್ರಿ. ಇನ್ನೆರಡು ಗೀತೆಗಳು ಮೀಸಲಾಗಿರುತ್ತೆ, ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು. ಮೊದಲನೇದಾಗಿ ನೀವು ಕೇಳ್ತೀರಿ ನಾಂದಿ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾಂದಿ ಚಿತ್ರ ತೆರೆ ಕಂಡದ್ದು 1964 ಡಾಕ್ಟರ್ ರಾಜ್, ಹರಿಣಿ, ಕಲ್ಪನಾ, ಬಾಲಕೃಷ್ಣ, ವಾದಿರಾಜ್ ಮುಂತಾದವರು ತಾರಾಗಣದಲ್ಲಿದ್ದರು. ಅದಾದ ಮೇಲೆ ನೀವು ಕೇಳ್ತೀರಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನಾಗೇಂದ್ರ ಅವರ ಸಂಗೀತವಿದೆ. ವೀರ ಸಂಕಲ್ಪ ಚಿತ್ರದ ಗೀತೆ 1964 ಈ ಚಿತ್ರ ಕೂಡ ತೆರೆ ಕಾಣ್ತು. ಹುಣಸೂರು ಕೃಷ್ಣಮೂರ್ತಿಗಳು ಮತ್ತು ಎಂ ಎಸ್ ಆಚಾರ್ಯ, ಬಿ ಎಂ ವೆಂಕಟೇಶ್, ಜಯಶ್ರೀ, ಲಕ್ಷ್ಮಿ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಚಿತ್ರದ ನಿರ್ದೇಶನ ಅಂದರೆ ವೀರ ಸಂಕಲ್ಪ ಚಿತ್ರದ ನಿರ್ದೇಶನ ಕೂಡ ಹುಣಸೂರು ಕೃಷ್ಣಮೂರ್ತಿಗಳದ್ದೇ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರ ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಬಿ ಶ್ರೀನಿವಾಸ್ ಮತ್ತು ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. 1967 ತೆರೆ ಕಂಡ ಚಿತ್ರ ಇದು. ಒಂದೇ ಬಳ್ಳಿಯ ಹೂಗಳು ಕೆ ಎಸ್ ಅಶ್ವಥ್, ರಾಜಶಂಕರ್, ರಂಗ, ಬಿ ವಿ ರಾಧಾ, ಚಂದ್ರಕಲಾ ಮುಂತಾದವರು ತಾರಾಗಣದಲ್ಲಿ ಇದ್ರು. ಎಂ ಎಸ್ ನಾಯಕ್ ಮತ್ತೆ ಎಂ ನಾಗೇಶ್ವರ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಒಂದೇ ಬಳ್ಳಿಯ ಹೂಗಳು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಸಂದೇಶಗಳು ಏನ್ ಹೇಳುತ್ತೆ, ನಮಗೂ ಕೂಡ ನಿಮ್ ಮೇಲೆ ಬಹಳ ಸಿಟ್ಟಿದೆ, ನಮ್ಮ ಸಂದೇಶವನ್ನ ಓದೋದೇ ಇಲ್ವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸಂದೇಶಗಳನ್ನ ಓದ್ತಾ ಇದ್ರೆ ನಿಮಗೊಂದು ಮುದ್ದಾದ ಸುಂದರವಾದ ಅಪರೂಪದ ಗೀತೆಗಳನ್ನ ಕೇಳಿಸೋದಕ್ಕೆ ಸಮಯ ಸಾಕಾಗಲ್ವಲ್ಲ ಅನ್ನೋ ಒಂದು ಅಭಿಮಾನದಿಂದ ನಿಮ್ಮ ಸಂದೇಶಗಳನ್ನ ನಾವು ಒತ್ತಟ್ಟಿಗೆ ಇಟ್ಟಿದ್ದೇವೆ. 1 ಗಂಟೆಯ ಅವಧಿಯಲ್ಲಿ ಹಳೆಯ ಗೀತೆಗಳನ್ನ ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರ ಆಗುತ್ತೆ ವಿಧಿವಿಲಾಸ ಚಿತ್ರದ ಗೀತೆ. ನಾಗೇಂದ್ರ ಮತ್ತೆ ಸರೋಜಿನಿ ಅವರ ಧ್ವನಿಯಲ್ಲಿದೆ. ಎಚ್ ಎಲ್ ನಾರಾಯಣ ಅವರ ಸಾಹಿತ್ಯಕ್ಕೆ ಟಿ ಪದ್ಮಿನಿ ಅವರ ಸಂಗೀತವಿದೆ. ವಿಧಿವಿಲಾಸ ಚಿತ್ರ ತೆರೆ ಕಂಡದ್ದು 1962. ಎಸ್ ವಿ ಮಹೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ವಿಧಿವಿಲಾಸ ಡಾಕ್ಟರ್ ರಾಜ್, ಉದಯ್ಕುಮಾರ್, ಕೆ ಎಸ್ ಅಶ್ವಥ್, ನರಸಿಂಹರಾಜು, ಲೀಲಾವತಿ, ಹರಿಣಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ್ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಬಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕರುಳಿನ ಕರಿಚಿತ್ತದಗೆ ಇವಾಗ ಪ್ರಸಾರವಾಗುತ್ತೆ. ಎಲ್ ಆರೀಶ್ವರಿ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಕರುಳಿನ ಕರೆಯ ಚಿತ್ರ ಬೆಳ್ಳಿ ತೆರೆಯಲ್ಲಿ ಮೂಡಿ ಬಂದದ್ದು 1970ರಲ್ಲಿ. ಎಸ್ ಆರ್ ಪುಟ್ಟ ಕಣಗಾಲ್ ಅವರ ನಿರ್ದೇಶನ ಈ ಚಿತ್ರ ಮೂಡಿಬಂತು. ಆರ್ ನಾಗೇಂದ್ರ ರಾವ್, ಆರ್ ಎನ್ ಸುದರ್ಶನ್, ಕಲ್ಪನಾ, ರೇಣುಕಾ ಮುಂತಾದವರು ತಾರಾಗಣರಾಗಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಮಿಸ್ಟರ್
1: ಹಾಗು ನೀನು ಬ್ರೇಕು ಮೇಡಮ್ ಮೆಲ್ಲಗೆ ಹೋಗಬೇಕು ನಿಧಾನವೇನೆ ಪ್ರಧಾನ ಎನ್ನು ಮಾತು ಬಲುತಾಪು
2: ವಿವಿಧ ಭಾರತಿ 102.9 FM
3: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು ಕ್ಲೀನಿಂಗ್ ಶಾಪಿಂಗ್ ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು ಶುದ್ಧ ಉಪ್ಪು ಬಿಳಿ ಸ್ವಚ್ಛ

0: ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
5: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಮೂಡಿ ಬಂದ ಚಂದದ ಗೀತೆ ಕಣ್ತೆರೆದು ನೋಡುವ ಚಿತ್ರದಾಗಿತ್ತು. ಎಸ್ ಜಾನಕಿ ಮತ್ತು ಎಲ್ಆರ್ ಈಶ್ವರಿ ಧ್ವನಿಯಾಗಿದ್ರು. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕಣ್ತೆರೆದು ನೋಡು ಚಿತ್ರ ತೆರೆಕಂಡದ್ದು 1961 ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ರಾಜ್ಕುಮಾರ್, ಲೀಲಾವತಿ, ಬಾಲಕೃಷ್ಣ, ಜೀವಯ್ಯರ್, ನರಸಿಂಹರಾಜು, ರಾಜೇಶ್ ಮುಂತಾದವರು ತಾರಾಗಣದಲ್ಲಿ ಇದ್ರು. ಇವಾಗ ಪ್ರಸಾರವಾಗುತ್ತೆ ತಂದೆ ಮಕ್ಕಳು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ತಂದೆ ಮಕ್ಕಳು ಚಿತ್ರ ತೆರೆ ಕಂಡು 1971ರಲ್ಲಿ ಶ್ರೀಕಾಂತ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಜಯಂತಿ ಬಿ, ಸರೋಜಾದೇವಿ, ಶ್ರೀನಾಥ್, ರಮೇಶ್, ವಿಜಯ್, ಕಲಾ ಮುಂತಾದವರು ತಾರಾಗಣದಲ್ಲಿ ಇದ್ರು. ತಂದೆ ಮಕ್ಕಳು ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವ 1979 ತೆರೆಕಂಡ ಚಿತ್ರ ಇದು ಸೀತಾರಾಮ. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಮಂಜುಳಾ, ಶಂಕರ್ನಾಗ್, ಸೂರ್ಯಕುಮಾರ್, ರಾಜಾನಂದ್, ಪ್ರಭಾಕರ್ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಸೀತಾರಾಮ ಚಿತ್ರದ ಒಂದು ಸುಂದರ ಗೀತೆಯನ್ನು ಕೇಳ್ತಾ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಡಾಕ್ಟರ್ ಎಂ ಬಾಲಮುರಿ ಕೃಷ್ಣ ಮತ್ತು ಎಸ್ ಜಾನಕಿ ಶ್ರೀಕಂಠದಲ್ಲಿ ಮೂಡಿ ಬಂತು. ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಿಟ್ಟಿಬಾಬು ಅವರ ಸಂಗೀತವಿತ್ತು. ಶ್ರೀ ರಾಘವೇಂದ್ರ ವೈಭವ ಚಿತ್ರ ತೆರೆಕಂಡದ್ದು 1981 ಶ್ರೀನಾಥ್, ಲೋಕನಾಥ್, ಚಂದ್ರಕಲಾ, ಹೇಮಾ ಚೌಧರಿ ಮುಂತಾದವರು ತಾರಾಗಣದಲ್ಲಿದ್ದರು. ಬಾಬು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸುವರ್ಣ ಸೇತುವೆ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1982 ತೆರೆಕಂಡ ಚಿತ್ರ ಇದು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ಸುವರ್ಣ ಸೇತುವೆ. ವಿಷ್ಣುವರ್ಧನ್, ಆರ್ತಿ, ರಾಜಾನಂದ್, ಬೇಬಿರೇಖಾ, ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಹಳೆಯ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಸಾಕ್ತಾ ಇದೀವಿ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವ್ದಪ್ಪ ಅಂತ ಹೇಳಿದ್ರೆ ಮುಯ್ಯಿಗೆ ಮುಯ್ಯಚ್ಚಿತ್ತದ್ದು ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಮುಯ್ಯಿಗೆ ಮುಯ್ಯ ಚಿತ್ರ ತೆರೆ ಕಂಡದ್ದು 1978 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ಮಂಜುಳಾ, ವಿಷ್ಣುವರ್ಧನ್, ಆರ್ತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದು ಆ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಅಷ್ಟೊತ್ತು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ನಡುವೆ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ಸಹ ರಾಹುಲ್ ಗಾಂಧಿ ಅವರಿಗೆ ಶುಭಾಶಯ ಕೋರಿದ್ದಾರೆ. ರಾಯಚೂರು ಕೃಷಿ ಇಲಾಖೆಯಿಂದ 2026-27 ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ರಸಗೊಬ್ಬರಗಳಾದಂತಹ ಯೂರಿಯಾ, ಡಿಎಪಿ, ಎಂಒಪಿ, ಎಸ್ಎಸ್ಪಿ ಮತ್ತು ಕಾಂಪ್ಲೆಕ್ಸ್ ದರಪಟ್ಟಿಯನ್ನು ನಿಗದಿ ಮಾಡಲಾಗಿದ್ದು, ನಿಗದಿತ ದರದ ಪ್ರಕಾರ ಜಿಲ್ಲೆಯ ರೈತರಿಗೆ ರಸಗೊಬ್ಬರವನ್ನು ಮಾರಾಟ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ

28ರಿಂದ ಜುಲೈ 1ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ 5 ವರ್ಷದ ಒಳಗಿನ 74,622 ಮಕ್ಕಳಿಗೆ ಲಸಿಕೆ ನೀಡಲು ಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಭವನ್ ಸಿಂಗ್ ಮೀನಾ ಹೇಳಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 2 ದಿನಗಳ ಕಾಲ ಮೇಘಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಇಂದು ಮೇಘಾಲಯದ ರಿಭೋಯಿ ಜಿಲ್ಲೆಯ ಬೋರಿಂಗ್ಬೋಂಗ್ನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿನ ಅತಿದೊಡ್ಡ ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರಿಂದು ತಮ್ಮ ಚೊಚಲ ರಾಜ್ಯ ಬಜೆಟ್ ಅನ್ನು ಮಂಡಿಸಿದರು. ಇದು ಅವರ 2.5 ದಶಕಗಳ ಶಾಸಕಾಂಗ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಸಚಿವರಾದ ಸತೀಶನ್ ಅವರು ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮತ್ತು 2026-27 ಪರಿಷ್ಕೃತ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರಾ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಜೊನಾಥನ್ ಡೇವಿಡ್ 3 ಗೋಲುಗಳನ್ನು ಗಳಿಸುವ ಮೂಲಕ ಕೆನಡಾ ತಂಡ ಬಿ ಗುಂಪಿನಲ್ಲಿ ತನ್ನ ಮೊದಲ ವಿಶ್ವಕಪ್ ಪಂದ್ಯ ಜಯಿಸಿದೆ. ನಿನ್ನೆ ರಾತ್ರಿ ಕತಾರ್ ವಿರುದ್ದ 6-0 ಅಂತರದ

ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರಿಂದು ತಮ್ಮ ಚೊಚಲ ರಾಜ್ಯ ಬಜೆಟ್ ಅನ್ನು ಮಂಡಿಸಿದರು. ಇದು ಅವರ 2.5 ದಶಕಗಳ ಶಾಸಕಾಂಗ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಸಚಿವರಾದ ಸತೀಶನ್ ಅವರು ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮತ್ತು 2026-27 ಪರಿಷ್ಕೃತ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರಾ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಜೊನಾಥನ್ ಡೇವಿಡ್ 3 ಗೋಲುಗಳನ್ನು ಗಳಿಸುವ ಮೂಲಕ ಕೆನಡಾ ತಂಡ ಬಿ ಗುಂಪಿನಲ್ಲಿ ತನ್ನ ಮೊದಲ ವಿಶ್ವಕಪ್ ಪಂದ್ಯ ಜಯಿಸಿದೆ. ನಿನ್ನೆ ರಾತ್ರಿ ಕತಾರ್ ವಿರುದ್ದ 6-0 ಅಂತರದ ಜಯದೊಂದಿಗೆ ನಾಕೌಟ್ ಸುತ್ತಿನಲ್ಲಿ ಕೆನಡಾ ತಂಡ ಸ್ಥಾನವನ್ನು ಪಡೆದುಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದ್ರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ನಂಬೋ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ஆகாஷவாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.
5: திசைதேரானாலும் ஆழிசேர் ஆறுகள் முகில மழையாய் பொழிவது போல் இசை.
2: ராகம் 24x7 டிடிஎச் வாஹினி, எஃப்எம் ரெயின்போ, விவித பாரதி மற்றும் பாரதத எல்ல ஆகாஷவாணி கேந்திர மற்றும் 8 தூரதர்ஷன சானல்கள் நியூஸ் ஆன் AIR நல்லி லபிய. இன்னே பிரசார பாரதி நியூஸ் ஆன் AIR ஆப் ந பிளே ஸ்டோர் நிந்த டவுன்லோட் மாடி ஜகத்தினாத்யந்த எல்லெந்தரல்லி நிம்ம பாஷைய காரியக்ரம கேளி.
6: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:05 ಸಮಯವಾಗಿದೆ. ಶುಕ್ರವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನ ಕೇಳೋಣ. 11 ಹಂಗಾಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುದೇವ್ ಹೊಯ್ಸಳ ಚಿತ್ರದ ಹಾಡು. ಹರಿಚರಣ್ ಅವರ ಧ್ವನಿಯಲ್ಲಿದೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇದೆ. ಆದಿಪುರುಷ್ ಚಿತ್ರದ ಹಾಡನ್ನ ಕೇಳಿ ಶ್ವೇತಾ ಮೋಹನ್ ಹಾಗೂ ಕಾರ್ತಿಕ್ ಅವರ ಧ್ವನಿ. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ, ಅಜಯ್ ಮತ್ತಿ ಅಟಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಎರಡು ಹಾಡುಗಳ ನಂತರ ಮತ್ತಷ್ಟು ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ. 102.9 FM ವಿವಿಧ ಭಾರತಿ. ವಿವಿಧ ಭಾರತಿ ಅಂದ್ರೆ ನಿಮ್ಮ ನಿತ್ಯದ ಸಂಗಾತಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ರೆ 11:25 ಸಮಯಾಗಿದೆ. ನೀವು ಕೇಳಿದ್ರಿ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಕಾಲಚಕ್ರ ಚಿತ್ರದ ಹಾಡು ನೀನೇ ಬೇಕು ಅನ್ನುವ ಗೀತೆ. ಕವಿರಾಜ್ ಅವರು ಈ ಹಾಡನ್ನ ಬರೆದಿದ್ರು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಗುರು ಕಿರಣ್ ಅವರು. ಅದಾದ್ಮೇಲೆ ನೀವು ಕೇಳಿದ್ರಿ ಹೇಳು ಬಾ ಕಾರಣ ಅನ್ನುವ ಹಾಡು ಒಂದೊಳ್ಳೆ ಲವ್ ಸ್ಟೋರಿ ಚಿತ್ರದ ಗೀತೆ. ವಾಸುಕಿ ವೈಭವ್ ಅವರು ಹಾಡನ್ನ ಹಾಡಿದ್ದು. ಸಾಹಿತ್ಯ ಪ್ರವೀಣ್ ಸುತಾರ ಮತ್ತು ಆಕಾಶ್ ಎಸ್ ಎನ್ ಜಾಧವ್, ಸಂಗೀತ ಸಂಯೋಜನೆ ಕೂಡ ಆಕಾಶ್ ಎಸ್ ಎನ್ ಜಾಧವ್ ಅವರದಾಗಿತ್ತು. ಇನ್ನು ನಿಹಾಲ್ ತಾರೋ ಅವರ ಧ್ವನಿಯಲ್ಲಿ ಕೇಳಿದ್ರಿ ಮುದ್ದು ಪೆದ್ದು ಅನ್ನುವ ಗೀತೆ. ಅದು ದಮಯನ ಚಿತ್ರದ ಹಾಡು. ನಿಹಾಲ್ ತಾರೋ ಮತ್ತೆ ನಿಂದಾ ಯು ನಾಯಕ್ ಅವರು ಹಾಡಿಗೆ ದನಿಯಾಗಿದ್ರು. ಸಾಹಿತ್ಯ ವೆಂಕಟರಾಮ್ ಭಟ್, ಶಶಿಕಿರಣ ಅಣೇಕರ್ ಸಂಗೀತ ಸಂಯೋಜನೆ ಮಾಡಿದ್ರು.

ಕೀರ್ತನ ಬಲ್ಯ. ಆಮೇಲೆ ನೀವು ಕೇಳಿದ್ರಿ ಕಾಕ್ ಚಿತ್ರದ ಹಾಡು ಮಳೆ ಮೋಡದ ಅನ್ನುವ ಹಾಡು, ಇದು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿತ್ತು. ಹೃದಯ ಶಿವ ಮತ್ತು ಸಿರಾಜ್ ಮಿರಾಜ್ ಸಾಹಿತ್ಯವನ್ನು ನೀಡಿದ್ರು, ಲೋಕಿ ತವಸ್ಯ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಕೊನೆಯದಾಗಿ ಒಂದು ಹಾಡನ್ನ ಕೇಳ್ಬಿಡಿ, ಅದು ಅಂಬಾಸಡಾರ್ ಚಿತ್ರದ ಹಾಡು. ಸೋನು ಕಕ್ಕರ್ ಮತ್ತು ಫಯಾಸ್ ಖಾನ್ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು, ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. 11:30 ನಂತರ ಯಾವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಇಂದಿನ ಕಲಾ ಭಾರತಿ ಕಾರ್ಯಕ್ರಮಕ್ಕೆ. ಯಾರಿಗೆ ಹ್ಯಾಪಿ ಬರ್ಡೇ ಅನ್ನ ಹೇಳೋಣ ನಾವು. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಖಳನಟ, ಹಾಸ್ಯ ಪೋಷಕ ಪಾತ್ರ, ಯಾವುದೇ ಪಾತ್ರ ಆದರೂ ಸರಿನೇ, ಜೀವ ತುಂಬಿ ನಟಿಸುವ ಕಲಾವಿದ

ಬಹುಭಾಷಾ ಪ್ರವೀಣ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಸೇರಿದ ಹಾಗೆ 11 ಭಾಷೆಗಳು, 300 ಹೆಚ್ಚು ಸಿನಿಮಾಗಳು. ಕಳೆದ 30 ವರ್ಷಗಳಿಂದ ಚಿತ್ರರಂಗದಲ್ಲಿ ನೆಲೆ ನಿಂತಿರುವ ನಟ ಆಶೀಶ್ ವಿದ್ಯಾರ್ಥಿ. ಆಶೀಶ್ ವಿದ್ಯಾರ್ಥಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತ ಆಶೀಶ್ ವಿದ್ಯಾರ್ಥಿಯವರನ್ನ ಕುರಿತಾದ ಒಂದಷ್ಟು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಚಿತ್ರ ಎಸ್ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಕೋಟಿಗೊಬ್ಬ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಕೆ ಕಲ್ಯಾಣ್ ಅವರು ಹಾಡನ್ನ ಬರೆದಿದ್ರು, ದೇವ ಅವರ ಸಂಗೀತ ಹಾಡಿಗಿತ್ತು. ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ 19ನೇ ತಾರೀಕು ಜನ್ಮ ದಿನವನ್ನ ಆಚರಿಸಿಕೊಳ್ತಾ ಇರುವಂತಹ ಖಳನಟ, ಹಾಸ್ಯ ನಟ, ಪೋಷಕ ನಟ, ಯಾವುದೇ ಪಾತ್ರ ಆದರೂ ಸರಿ ಜೀವ ತುಂಬಿ ನಟಿಸುವಂತಹ ಕಲಾವಿದ, ಬಹುಭಾಷಾ ಪ್ರವೀಣ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿ ಬೆಂಗಾಲಿ ಹೀಗೆ 11 ಭಾಷೆಗಳಲ್ಲಿ 300 ಹೆಚ್ಚು ಸಿನಿಮಾಗಳು, ಕಳೆದ 30 ವರ್ಷಗಳಿಂದ ಭಾರತೀಯ ಚಿತ್ರರಂಗದಲ್ಲಿ ಮನೆ ಮಾತಾಗಿರುವಂತಹ ನಟ ಆಶಿಷ್ ವಿದ್ಯಾರ್ಥಿ. ಆಶಿಷ್ ವಿದ್ಯಾರ್ಥಿಯವರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಒಂದು ಗಂಭೀರವಾದ ಧ್ವನಿ ಮತ್ತೆ ಅವರದ್ದೇ ಆದಂತಹ ಒಂದು ವಿಶಿಷ್ಟವಾದಂತಹ ಮ್ಯಾನರಿಸಂ.

ಕಣ್ಣುಗಳಲ್ಲಿ ಕ್ರೌರ್ಯ ಇರಲಿ, ಮುಖದಲ್ಲಿ ವ್ಯಂಗ್ಯ ಇರಲಿ, ಅಥವಾ ಅವರು ಕೊಡುವಂತಹ ಆ ಭಾವನೆಗಳು ಯಾವುದೇ ಪಾತ್ರಕ್ಕಾದರೂ, ವಿಲನ್ ಇರಬಹುದು, ಪೋಷಕ ಪಾತ್ರ ಇರಬಹುದು, ಹಾಸ್ಯ ಪಾತ್ರಕ್ಕೆ ತನ್ನದೇ ಆದಂಥ ಒಂದು ಕಳೆಯನ್ನು ಕೊಡುವಂಥ ಶಕ್ತಿ ಅವರ ನಟನೆಗೆ ಇದೆ. ಕೋಟಿಗೊಬ್ಬ ಸಿನಿಮಾದ ಮಾರ್ಕೋಸ್ ಪಾತ್ರ ಅದಕ್ಕೋಸ್ಕರನೇ ಇವತ್ತಿಗೂ ಕೂಡ ಸಾಕಷ್ಟು ಜನಕ್ಕೆ ನೆನಪಿದೆ. ಅವರು ಆಶಿಷ್ ವಿದ್ಯಾರ್ಥಿ, ನಾಟಕರಂಗ ಅಂದರೆ ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು, ಹಾಗಾಗಿ ಅವರ ನಟನೆಯಲ್ಲಿ ಕೃತಕತೆ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಪಾತ್ರ ಎಂಥ ಕ್ರೂರವಾಗಿದ್ದರೂ ಕೂಡ ಅದಕ್ಕೆ ತಕ್ಕ ಒಂದು ನೈಜತೆಯನ್ನು ಕೊಡ್ತಾರೆ ತಮ್ಮ ಅಭಿನಯದಲ್ಲಿ. 1994ರಲ್ಲೇನೇ ದ್ರೋಹ್ಕಾಲ್ ಅನ್ನುವ ಹಿಂದಿ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಟ ಆಶಿಷ್ ವಿದ್ಯಾರ್ಥಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR

ಹೋಗಿ ಲಕ್ಷ್ಮಣ ಕುಟೀರದಿಂದ ಹೊರಕ್ಕೆ ಬಂದಾಗ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದಾನೆ. ಸೀತಾವಿಯೋಗದಿಂದ ಹೆಚ್ಚಾದ ವಿರಹತಾಪ ಉಂಟಾಗಿ ರಾಮ ನೊಂದುಕೊಂಡಿದ್ದಾನೆ. ನಂತರ ಜಟಾಯು ಸೀತಾಪಹರಣದ ಕಥೆಯನ್ನ ಶ್ರೀರಾಮನಿಗೆ ಹೇಳಿದಾಗ ಲಕ್ಷ್ಮಣನೊಂದಿಗೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಮುಂದೆ ಹೊರಟಿದ್ದಾನೆ.

ಸೀತೆಯನ್ನ ಹುಡುಕಿಕೊಂಡು ದಾರಿಯಲ್ಲಿ ಹೊರಟಾಗ ಕಬಂಧನನ್ನ ಕೊಂದಿದ್ದಾನೆ. ನಂತರ ಅತಿಭಕ್ತೆಯಾದಂತಹ ಶಬರಿಯ ಮನೋಬೇಡಿಕೆಯನ್ನ ಈಡೇರಿಸಿ ಆಕೆ ಕೊಟ್ಟಂತಹ ಫಲವನ್ನು ತಿಂದು ಆಕೆಗೆ ಸಂತೋಷಗೊಳಿಸಿದ್ದಾನೆ. ಅತ್ಯಂತ ಕರುಣಾಪೂರ್ಣನಾಗಿರ್ತಕ್ಕಂತಹ ಶ್ರೀರಾಮ ಆಂಜನೇಯನನ್ನ ಮೊದಲ ಬಾರಿ ನೋಡಿದ್ದಾನೆ. ಸುಗ್ರೀವನಿಗೆ ಬೇಕಾದ ಸಹಕಾರವನ್ನು ನೀಡಿ ವಾಲಿಯನ್ನ ವಧಿಸಿದ್ದಾನೆ. ಮುಂದೆ ರಾವಣನ ಮೇಲೆ ಸಮರವನ್ನು ಸಾಧಿಸಲಿಕ್ಕೆ ಆಲೋಚನೆ ಮಾಡ್ತಾ ಅಲ್ಲಿ ಸಿಕ್ಕಿದಂತಹ ಕರಡಿ ಕಪಿಗಳೊಂದಿಗೆ ಆತ್ಮೀಯವಾಗಿ ಸೇರಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾನೆ. ಭೂದೇವಿಯ ಮಗಳಾಗಿರ್ತಕ್ಕಂತಹ ಜಾನಕಿಯನ್ನ ಹುಡುಕಲಿಕ್ಕಾಗಿ ವೀರ ಹನುಮಂತನನ್ನ ಲಂಕೆಗೆ ಶ್ರೀರಾಮ ಕಳಿಸಿಕೊಟ್ಟಿದ್ದಾನೆ.

ಮಹಾವೀರನಾದ ಆಂಜನೇಯ ಸಮುದ್ರವನ್ನ ದಾಟಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಗೆ ರಾಮ ಮುದ್ರಿಕೆಯನ್ನು ನೀಡಿ ಆಕೆಗೆ ಸಂತೋಷವನ್ನು ನೀಡಿದ್ದಾನೆ. ಅಲ್ಲಿಂದ ಹೊರಟು ನಿರಾತಂಕವಾಗಿ ಇಡೀ ಅಶೋಕವನವನ್ನು ಹಾಳು ಮಾಡಿದ್ದಾನೆ. ಅಡ್ಡಿ ಮಾಡಿದಂತಹ ಎಲ್ಲ ರಾಕ್ಷಸರನ್ನ ಶಿಕ್ಷಿಸಿದ್ದಾನೆ. ನಂತರ ನಡೆದ ಸಮರದಲ್ಲಿ ಇಂದ್ರಜಿತುವಿನೊಂದಿಗೆ ಹೋರಾಡಿ ತನಗೆ ಹಚ್ಚಿದ ಆ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕೆಯನ್ನು ಸುಟ್ಟು ಬಂದು ಸಂಭ್ರಮಿಸಿದ್ದಾನೆ ವಾಯುಪುತ್ರನಾದ ಹನುಮಂತ. ಅವನನ್ನು ರಾಕ್ಷಸರ ವೈರಿಯಾದ ಶ್ರೀರಾಮ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಲಂಗಿಸಿಕೊಂಡಿದ್ದಾನೆ.

ಸ್ವೀಕರಿಸಿದ್ದಾನೆ ಶ್ರೀರಾಮಚಂದ್ರ. ಲಂಕೆಯ ರಾಜನನ್ನಾಗಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದ್ದಾನೆ. ಲಂಕಾಧಿಪತಿಯಾಗಿದ್ದಂತಹ ರಾವಣ, ಕುಂಭಕರ್ಣ ಮುಂತಾದ ರಾಕ್ಷಸರೆಲ್ಲರನ್ನ ಸಂಹಾರ ಮಾಡಿ ಹೆಚ್ಚಾದ ವೀರತನದಿಂದ ಲಂಕೆಯನ್ನ ಸಂಪೂರ್ಣವಾಗಿ ಗೆದ್ದು ವಿಭೀಷಣನಿಗೆ ಬಿಟ್ಟುಕೊಟ್ಟಿದ್ದಾನೆ ಆ ರಘುವೀರನಾದಂತಹ ಶ್ರೀರಾಮಚಂದ್ರ.

ಅಸಂಖ್ಯಾತವಾದ ಕಪಿಸೈನ್ಯದ ಸಹಾಯವನ್ನು ಪಡ್ಕೊಂಡು ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ. ಕಪಿವೀರರೆಲ್ಲರೂ ಕೂಡ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅಲ್ಲಿಂದ ಲಂಕೆಗೆ ಬಂದು ವಿಭೀಷಣನನ್ನ ತನ್ನ ಮಿತ್ರನನ್ನಾಗಿ ಭಕ್ತನನ್ನಾಗಿ

ಶ್ರೀರಾಮ ಎಷ್ಟು ಕರುಣಾಮಯಿ ಅನ್ನುವುದು ಗೊತ್ತಾಗ್ತಾ ಇದೆ. ಇಲ್ಲಿ ರಾವಣನ ರಾಜ್ಯವನ್ನ ಪ್ರೀತಿಯಿಂದ ವಿಭೀಷಣನಿಗೆ ನೀಡಿದ್ದಾನೆ. ಶಿಷ್ಟರನ್ನ ರಕ್ಷಿಸತಕ್ಕಂತಹ ಸೆರೆಯಲ್ಲಿದ್ದಂತಹ ಸೀತೆಯನ್ನು ಅಗ್ನಿ ಪರೀಕ್ಷೆಯ ಮೂಲಕ ಸ್ವೀಕರಿಸಿದ್ದಾನೆ. ನಂತರ ಮೂರು ಲೋಕವೂ ಮೆಚ್ಚುವ ಹಾಗೆ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಭೂಶ್ರೇಷ್ಠನಾದಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಸುಗ್ರೀವಾದಿಗಳ ಸಮೂಹದಿಂದ ಕೂಡಿ ಪವಿತ್ರವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಬಂದಿದ್ದಾನೆ. ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ತಮ್ಮನಾದಂತಹ ಭರತನ ಮೇಲೆ ಅತಿಶಯವಾದ ಪ್ರೀತಿ ಆತನಿಗೆ. ಹಾಗಾಗಿ ತನ್ನ ವನವಾಸವನ್ನು ಮುಗಿಸಿದ ಕೂಡಲೇ ಆಗಮಿಸಿ ಭರತನಿಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ.

ಕೇವಲ ದರ್ಶನ ಮಾತ್ರದಿಂದಲೇ ಎಲ್ಲರಿಗೂ ಸಂತೋಷವನ್ನು ಕೊಡ್ತಕ್ಕಂಥವನು ಶ್ರೀರಾಮ. ಪುಷ್ಪಕ ವಿಮಾನವನ್ನು ಇಳಿದು ಬಂದಿದ್ದಾನೆ. ತನ್ನ ಸಹೋದರರಾಗಿರ್ತಕ್ಕಂಥ ಭರತ ಶತ್ರುಘ್ನರನ್ನ ತುಂಬ ಪ್ರೀತಿಯಿಂದ ತಬ್ಬಿಕೊಂಡಿದ್ದಾನೆ. ಆ ಸಮಯದಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮೊದಲಾದಂತಹ ಎಲ್ಲ ತನ್ನ ಗುರುಗಳನ್ನ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ದಾನೆ. ಕೈಕೇ, ಸುಮಿತ್ರೆ ಮೊದಲಾದಂತಹ ಎಲ್ಲ ತಾಯಂದಿರುಗಳಿಗೆ ನಮಸ್ಕಾರ ಮಾಡಿ ಅರಮನೆಯಲ್ಲಿದ್ದಂತಹ ಎಲ್ಲ ಮಂತ್ರಿವರ್ಗದವರು, ಸ್ತ್ರೀಯರುಗಳಿಗೆ, ಪ್ರಜೆಗಳಿಗೆ ಮತ್ತು ಅವನನ್ನು ನೋಡು ಬಂದ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಿ ಸಂತೋಷಗೊಳಿಸಿದ್ದಾನೆ. ಆ ನಂತರದಲ್ಲಿ ಮತ್ತೊಂದು ಭಾಗದಲ್ಲಿ ತನ್ನ ಮಗನ ಬರುವಿಕೆಯನ್ನೇ ನಿರೀಕ್ಷಿಸ್ತಾ ಇದ್ದಂತಹ ಆತನ ನಿಜಮಾತೆಯಾದ ಕೌಸಲ್ಯಗೆ ರಾಮ ಬಂದು ನಮಸ್ಕಾರವನ್ನು ಮಾಡಿದ್ದಾನೆ.

ಬಂದು ನಮಸ್ಕಾರ ಮಾಡಿದಂತಹ ಶ್ರೀರಾಮನನ್ನ ತನ್ನ ಕೈಗಳಿಂದ ಮೇಲೆತ್ತಿ ವಾತ್ಸಲ್ಯದಿಂದ ಅಲಂಗಿಸಿಕೊಂಡಿದ್ದಾಳೆ ತಾಯಿ ಕೌಸಲ್ಯೆ.

ಹಾಗೆ ಅವನ ಮೈಯನ್ನ ತಡುತ್ತಾ ಮಗನ ಶಿರವನ್ನು ಕೂಡ ಸವರಿ ಆಲಂಗಿಸಿ ಆನಂದ ಹೊಂದಿದ್ದಾಳೆ. ಜೊತೆಯಲ್ಲಿ ಆತನ ಶರೀರದ ಮೇಲೆ ನಾನಾ ಆಯುಧಗಳಿಂದಾದಂತಹ ಗಾಯವನ್ನು ನೋಡಿ ತುಂಬಾ ವ್ಯಥೆ ಪಡ್ತಾ ಇದ್ದಾಳೆ. ಅಯ್ಯೋ ಮಗನೇ, ನಿನ್ನಷ್ಟು ಸುಕೋಮಲವಾಗಿರ್ತಕ್ಕಂತಹ ಇಂತಹ ಶರೀರಕ್ಕೆ ಯಾರಪ್ಪ ಘಾಸೆ ಮಾಡಿದವರು, ತೊಂದರೆಯನ್ನು ಮಾಡಿದವರು ಯಾರು? ಅಯ್ಯೋ, ಇದನ್ನು ನೋಡಿದ್ರೆ ನನಗೆ ಶರೀರವೇ ಬೆಂದು ಹೋಗ್ತಾ ಇದೆ ಅನ್ನುವ ಮಾತನ್ನಾಡ್ತಾ ಅಳುತ್ತಾ ನಿಟ್ಟುಸಿರಿ ಬಿಡ್ತಾ ಇದ್ದಾಳೆ. ಹಾಗೆಯೇ ತನ್ನ ಮುಗ್ಧವಾಗಿರ್ತಕ್ಕಂತಹ ಗುಣದಿಂದ ಸವತಿಯಾದಂತಹ ಕೈಕೆಯನ್ನು ಕೂಡ ಬೈದು ಸಂಕಟ ಪಡ್ತಾ ಇದ್ದಾಳೆ. ಕೈಕೆಯಿಂದ ಇಷ್ಟೆಲ್ಲ ಆಯಿತು, ಹೀಗಾಗೋಯ್ತು ತನ್ನ ಮಗನಿಗೆ ಅಂತ ಹೇಳಿ ಸಂಕಟ ಪಡ್ತಾ ಇದ್ದಂಥ ತಾಯಿಯನ್ನು ನೋಡಿದಾಗ ಅಷ್ಟೇ ನಗ್ನಗ್ತ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ರಾಮಚಂದ್ರ ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ.

ಎಲ್ಲ ಗುರುವರಿಯರ ಮುನಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಸಂಪದ್ಭರಿತವಾದಂತಹ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ನಡೆದಿದೆ. ಬಂದಂತಹ ಎಲ್ಲ ಋಷಿಮುನಿಗಳು, ದೇವಾನುದೇವತೆಗಳು, ವಾನರರು, ದಾನವರು, ಮನುಷ್ಯರು ಎಲ್ಲರಾದಿಯಾಗಿ ಮೂರು ಲೋಕಗಳು ಕೂಡ ವಿಶೇಷವಾಗಿ ಕೊಂಡಾಡುವಂತಹ ರೀತಿಯಲ್ಲಿ ಶ್ರೀರಾಮಚಂದ್ರ 9,000 ವರ್ಷಗಳ ಕಾಲ ರಾಜ್ಯವನ್ನು ಪರಿಪಾಲಿಸಿದ್ದಾನೆ. ಎಲ್ಲ ರಾಜ ಮಹಾರಾಜರುಗಳು ಕೂಡ ರಾಮಚಂದ್ರನನ್ನು ಅತ್ಯಂತ ಗೌರವಯುತವಾಗಿ ಪೂಜ್ಯವಾಗಿ ನಡೆಸಿಕೊಳ್ಳುವಂತೆ ಮಾಡಿದಂತಹ ಶ್ರೀರಾಮರಾಜ್ಯದ ಆ ಕಥೆಯೇ ಮುಂದಿನ

ದಶರಥನ ಪುತ್ರನಾದ ಶ್ರೀರಾಮಚಂದ್ರ ತನ್ನ ರಾಜ್ಯದ ಆಡಳಿತವನ್ನ ಹೇಗೆ ನಡೆಸಿದ ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಇಡೀ ಭೂಮಂಡಲ ಸ್ವರ್ಗವಾಗಿ ಕಾಣಿಸ್ತಾ ಇದೆಯಂತೆ. ಮನೆ ಮನೆಯೆಲ್ಲವೂ ಸಂತಸದ ರೂಪವನ್ನ ಪಡ್ಕೊಂಡಿದೆ. ಹಕ್ಕಿ ಪಕ್ಷಿಗಳು ಕೂಡ, ಗಿಳಿ ಕೋಗಿಗಳು ಕೂಡ ತಮ್ಮ ಧ್ವನಿಯಿಂದ ಕಾಡುಗಳಲ್ಲಿ ಆ ಇಂಪಾಗಿರ್ತಕ್ಕಂತಹ ಆ ಇಂಚರವನ್ನ ಮೂಡಿಸ್ತಾ ಇದೆ. ಅಭಿವೃದ್ಧಿ ಹೊಂದಿದ, ಬಹುಶಃ ನಾವು ಯೋಚನೆ ಮಾಡಬೇಕು, ಅಭಿವೃದ್ಧಿ ಹೊಂದಿದ ನಾಗರಿಕರಿಂದ ಸಮಾಜ ಎಲ್ಲ ಕೂಡ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತೋ ಹಾಗೆ ಅಲ್ಲಿನ ಪರ್ವತಗಳು ಕೂಡ ಹಸಿರನ್ನು ಹೊಂದಿ, ಕತ್ತಲೆಯೆಲ್ಲ ಕೂಡ ರತ್ನ ಪ್ರಭೆಯಿಂದ ಕೂಡಿ, ಇಡೀ ಮೂರು ಲೋಕಗಳು ಕೂಡ ಶ್ರೀ ರಘುರಾಮನ ರಾಜ್ಯಭಾರದ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಬಹುಶಃ ರಾಮರಾಜ್ಯ ಎಂಬತಕ್ಕಂತಹ ಕಲ್ಪನೆಯ ಒಂದು ನಿಜವಾದ ಅರ್ಥ ಇದೆಯಲ್ವೇ?

ಅಲ್ಲಿನ ಎಲ್ಲ ಪ್ರಕೃತಿ ಕೂಡ ಎಷ್ಟು ಸಂಪದ್ಭರಿತವಾಗಿತ್ತು. ಹಣ್ಣು ಕಾಯಿ ಹೂಗಳನ್ನು ತುಂಬಿಕೊಂಡಿರತಕ್ಕಂತಹ ಗಿಡಮರಗಳೇ ಎಲ್ಲ ಕಡೆಯಲ್ಲಿಯೂ ತುಂಬಿದ್ದು, ತಂಪಾದಂತಹ ನೀರನ್ನು ತುಂಬಿಕೊಂಡು ಇರತಕ್ಕಂತಹ ಚಿಕ್ಕ ಪುಟ್ಟ ಕಾಲುವೆಗಳು ಕೆರೆಗಳು ಆ ಭೂಮಿಯಲ್ಲಿ ತುಂಬಿಕೊಂಡಿತ್ತು. ಪರಸ್ಪರ ಹೆಣ್ಣುಗಂಡುಗಳವರು ಕೂಡ ನಿಜವಾದಂತಹ ಒಂದು ಧರ್ಮದ ಆಚರಣೆಯಲ್ಲಿ ಇದ್ದವರು.

ಕವಿ ಲಕ್ಷ್ಮೀಶ ಇಲ್ಲಿ ಶ್ರೀರಾಮನ ಕೀರ್ತಿಯ ವೈಶಾಲ್ಯತೆಯನ್ನ ಹೇಳ್ತಾ ಇದ್ದಾನೆ. ಅದನ್ನು ಎಷ್ಟಂತ ಹೊಗಳಲಿ, ಏಕೆಂದ್ರೆ ಆ ಪವಿತ್ರವಾದಂತಹ ಗಂಗಾ ನದಿ, ಶ್ರೀಕೃಷ್ಣನ ಅಮೃತ ಸಾಗರದಂತಹ ಧ್ವನಿಗಳು, ಚಂದ್ರನ ಬೆಳದಿಂಗಳಿನ ಕಾಂತಿ, ಹಾಗೆಯೇ ಪರಮಾತ್ಮನಾಗಿರ್ತಕ್ಕಂತಹ ಶಿವ ತನಗೆ ಸಿಕ್ಕಿದಂತಹ ವಿಷವನ್ನ ಆಭರಣವಾಗಿ ಮಾಡಿಕೊಂಡ ಹಾಗೆ ಶುದ್ಧಳಾದಂತಹ ಕೀರ್ತಿಕಾಂತೆ ಅಲ್ಲಿಂದ ಹೊರಟಿದ್ದಾಳೆ, ಎಲ್ಲ ಕಡೆಯಲ್ಲಿ ಇಡೀ ಲೋಕದಲ್ಲಿ ತಿರುಗ್ತಾ ಇದ್ದಾಳೆ ಅನ್ನುವ ಹಾಗೆ ರಾಮನ ಶ್ರೇಷ್ಠವಾದಂತಹ ಕೀರ್ತಿಯ ವಿಶಾಲತೆ ಎಲ್ಲ ಕಡೆಯಲ್ಲಿಯೂ ಹಬ್ಬಿದೆ.

0: ಎಲ್ಲ ರೀತಿಯ ಸಂಪತ್ತು ಆತನ ಕಾಲ್ ಕೆಳಗಡೆನೆ ಇದೆ. ಅಷ್ಟು ಬೇಗದಲ್ಲಿ ಸಿಗ್ತಾ ಇದೆ ಮತ್ತು ಅಷ್ಟೇ ಯೋಗ್ಯವಾದಂತಹ ರಾಜಧರ್ಮದಿಂದ ಎಲ್ಲರನ್ನು ಪ್ರೀತಿಯಿಂದ ಸಾಕ್ತಾ ಇದ್ದಾನೆ. ಯಾವುದೇ ತೊಂದರೆಗಳು ಇಲ್ಲದೆ ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, ನಾಲ್ಕು ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ರಾಜನೀತಿಯನ್ನ, ಶಾಸ್ತ್ರಗಳನ್ನ ಆತ ಎಂದೂ ಉಲ್ಲಂಘ ಮಾಡಿಲ್ಲ, ಮೀರಿಲ್ಲ. ಹಾಗೆ ಇಡೀ ಭೂಮಂಡಲವನ್ನ 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಇದು ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ

0: ಸಲ್ಲಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು ಮೂರು ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು ಎಲ್ಎನ್ಟಿ ಅನುಷ್ಠಾನಗೊಳಿಸುತ್ತಿದ್ದು, ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ ಎಲ್ಎನ್ಟಿ ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. ಎಲ್ಎನ್ಟಿ ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು, ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು, ಶೇಕಡ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ

0: ಕುರಿತಂತೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ದರ್ಬಾನ್ನಿಂದ ಒಂದು ಟೆಲಿಗ್ರಾಮ್ ಬಂತು ಇವರಿಗೆ, ಜನವರಿಯಲ್ಲಿ ಪಾರ್ಲಿಮೆಂಟ್ ಸೇರ್ತದೆ, ತಕ್ಷಣ ಬಂದುಬಿಡಿ ವಾಪಸ್ಸು ಅಂತ. ಇವರು ತಕ್ಷಣ ಏನು ಮಾಡಿದರು, ತಮ್ಮ ಪತ್ರಿಕೆಗಳಿಗೆಲ್ಲ ಸುದ್ದಿ ಕಳಿಸಿ ನಾನು ಅನಿರೀಕ್ಷಿತ ಕಾರಣದಿಂದಾಗಿ ವಾಪಸ್ ಕಲ್ಕತ್ತಾ ಬಿಡಬೇಕಾಗಿದೆ ಅಂತ ಹೇಳಿ ಬೊಂಬಾಯಿಗೆ ಹೋದರು. ಈಗ ದಾದಾ ಅಬ್ದುಲ್ಲಾ ಕಂಪನಿಯವರು ತಾವೇ ಒಂದು ಕೋರ್ಲ್ಯಾಂಡ್ ಅಂತ ಒಂದು ಹಡಗ ಕೊಂಡ್ಕೊಂಡಿದ್ರು. ಅವ್ರದೇ ಹಡಗಾದ್ದರಿಂದ ನೀವು ಟಿಕೆಟ್ ಕೊಡಬೇಕಾಗಿಲ್ಲ, ನೀವು ನಿಮ್ಮ ಸಂಸಾರ ಅದರಲ್ಲೇ ಬರಬೇಕು, ಪ್ರಯಾಣ ಖರ್ಚು ಕೊಡೋ ಕಾರಣ ಇಲ್ಲ ಅಂತ ಹೇಳಿದರು. ಒಪ್ಕೊಂಡ್ರು, ಆ ಹಡಗಿನಲ್ಲಿ ಹೊರಟರು. ಹೆಂಡತಿ ಮಕ್ಕಳ ಜೊಡನೆ ಸಮುದ್ರ ಪ್ರಯಾಣ ಮಾಡಿದ್ದು ಇದೇ ಮೊದಲೇ ಸಲ. ಗಾಂಧಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು, ನಮ್ಮ ಮಧ್ಯಮ ವರ್ಗಗಳಲ್ಲಿ ಹೇಗಿದೆ ಅಂದರೆ, ಹೆಂಡತಿ ತನ್ನ ಕೆಲಸ ಗಂಡನ ಸೇವೆ ಮಾಡ್ಕೊಂಡಿರೋದೇ ಅಂತ ಆಕೆ ತಿನ್ಕೋತಾಳೆ, ಆಕೆ ಮೇಲೆ ದಬ್ಬಾಳಿಕೆ ಮಾಡೋದೇ ನನ್ನ ಅಧಿಕಾರ ಅಂತ ಗಂಡ ತಿಳ್ಕೊತಾನೆ. ಹೀಗಾಗಿ ಇವ್ರು ಏನು ಮಾಡಿದರು ಅಂದರೆ, ನೋಡಿ ಹಡಗಿನಲ್ಲಿ ಹೋಗುವಾಗ ಹೊಸ ಉಡುಗೆ ತಡೆಗಳಿರಬೇಕು, ಆಹಾರ ವ್ಯವಹಾರ ಸರಿಯಾಗಿ ಮತ್ತೊಬ್ಬರು ಹಂಗೆ ಇರಬೇಕು ಅಂತ ಹೇಳ್ತಾರೆ. ಇವ್ರಿಗೇನು ನಂಬಿಕೆ ಇತ್ತು ಗಾಂಧೀಜಿಗೆ ಆ ಕಾಲದಲ್ಲಿ ಅಂದರೆ, ಐರೋಪ್ಯರ ಹಾಗೆ ಇರಬೇಕು, ತಾವು ಬಟ್ಟೆ ಎಲ್ಲ ಹಾಗೆ ಇರಬೇಕು, ಹಾಗಾದ್ರಿಂದ ನಮ್ಮ ಮಾತು ನಡೀತದೆ, ಪ್ರಭಾವ ಬೆಳೀತದೆ ಅಂತ ತಿಳ್ಕೊಂಡಿದ್ರು. ಹೆಂಡತಿ ಮಕ್ಕಳದು ಬಟ್ಟೆ ಬದಲಾಗಬೇಕಲ್ಲ ಈಗ ಹಡಗಲಲ್ಲಿ ಹೋಗಬೇಕಾದ್ರೆ, ಇವರು ಕಾಠೇಬೇಡ ಬನಿಯಾ ಅಂತ ತೋರಿಸ್ಬಾರ್ದು ಅಂತ ಇವರಿಷ್ಟ. ಅದಕ್ಕೇನು ಮಾಡಿದರು, ಭಾರತೀಯರೊಳಗೆ ಅತ್ಯಂತ ನಾಗರಿಕರು ಅಂತ ಅಂದ್ಕೊಳ್ಳೋರು ಪಾರ್ಸಿಯವರು, ಪೂರ್ತಿ ಐರೋಪ್ಯರ ಹಂಗೆ ಇರೋದು ಬೇಡ, ನಾವು ಗುಜರಾತಿ ಹಂಗೆ ಇರೋದು ಬೇಡ, ಪಾರ್ಸಿಯವರ ಪೋಷಾಕ್ ಹಾಕೋಣ ಅಂಥೇಳಿ ಹೆಂಡತಿ ಪಾರ್ಸಿಯವರ ಹಂಗೆ ಸೀರೆ ಉಡೋಕೆ ಹಚ್ಚಿದ್ರಂತೆ. ಮಕ್ಕಳೆಲ್ಲ ಪಾರ್ಸಿ ಅಂಗಿ ಶರಾಯಿ ಹಾಕ್ತಿದ್ರು, ಬೂಟ್ಸು ಕಾಲ್ಚೀಲಂತೂ ಹಾಕಲೇಬೇಕು. ಗಾಂಧೀಜಿಯವ್ರ ಹೆಂಡತಿ ಮಕ್ಕಳಿಗೆ, ಕಸ್ತೂರ್ಬಾಗ್ ಮಕ್ಕಳಿಗೆ ಈ ಬೂಟು ಸಾಕ್ಸು ಭಾಳ ಫಜೀತಿ ಆಗಿಬಿಡ್ತು, ಯಾಕಂದರೆ ಕಾಲು ಕಚ್ತಾ ಇದ್ದು ಬೂಟು, ಆಮೇಲೆ ಕಾಲ್ಚೀಲ ಬೆವಂತು ವಾಸನೆ ಬರೋದು, ಅನೇಕ ಸಲ ಕಾಲು ಬೆರಳು ಊದ್ಕೊಂಡು ಗಾಯ ಆಗ್ತಿತ್ತು. ಅವ್ರೇನಾದರೂ ಪ್ರಶ್ನೆ ಕೇಳಿದ್ರೆ ಗಾಂಧಿ ಉತ್ತರ ಕೊಡಬೇಕು. ಗಾಂಧಿ ಹೇಳ್ತಾರೆ, ನಾನು ಉತ್ತರಕ್ಕೋಸ್ಕರ ಹಾಕ್ಕೊಳ್ಳಿಲ್ಲ ಅವರು, ನನ್ನ ಅಧಿಕಾರ ಇದೆಯಲ್ಲ ಗಂಡ ಅಪ್ಪ ಅಂಥೇಳಿ ಅಧಿಕಾರ ಒಪ್ಕೊಂಡು ಅವ್ರು ಹಾಕ್ಕೋತಾ ಇದ್ರು ಪಾಪ. ಮತ್ತು ಮನಸ್ಸಿಲ್ಲದ ಮನಸ್ಸಿಂದ ಹಡಗಿನಲ್ಲಿ ಕೂಡ ಫೋರ್ಕು ಚಮಚ ಕತ್ತರಿ ಚಾಕು ಇವನ್ನೇ ಬಳಸೋಕೆ ಶುರು ಮಾಡಿದರು. ಅದೇ ಹಡಗಿನಲ್ಲಿ ಕೆಲವು ಪರಿಚಿತರು ಇದ್ದರು, ಬಂಧುಗಳು ಹೋಗ್ತಾ ಇದ್ರಂತೆ, ಕೆಲವರು ಕಕ್ಷಿದಾರ ಮಿತ್ರರಿಗೆ ಸೇರಿದರು. ಇವರಿಗೆ ಅನುಕೂಲ ಇತ್ತು, ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಇವರು ಹಡಗು ಎಲ್ಲೂ ನಿಲ್ದಾರ್ದೇ ನೇರವಾಗಿ ನೇಟಾಲಿಗೆ ಹೋಗೋದ್ರಿಂದ 18 ದಿವಸದಲ್ಲಿ ಹೋಗ್ಬೋದಾಗಿತ್ತು. ಬಹಳ ವಿಚಿತ್ರ ಪರಿಸ್ಥಿತಿ, ಇನ್ನೇನು ಮುಟ್ಟೋದಕ್ಕೆ 4 ದಿವಸ ಇದೆ ಅನ್ನೋದಕ್ಕೆ ಭಯಂಕರವಾದ ಬಿರುಗಾಳಿ ಬಿಟ್ಬಿಡ್ತು. ಆ ಚಂಡುಮಾರುತ ಬಹಳ ಬಿರುಸಾಗಿದ್ದು ಹೆಚ್ಚು ಬೀಸಿದ್ರಿಂದ ಪ್ರಯಾಣಿಕರೆಲ್ಲ ಗಾಬರಿ ಆಗಿಬಿಟ್ರು. ಆ ದೃಶ್ಯ ಬಹಳ ಗಂಭೀರ ಆಗಿತ್ತು. ಗಾಂಧಿ ಹೇಳೋ ರೀತಿ ಬಹಳ ಚೆನ್ನಾಗಿದೆ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಎಲ್ಲರೂ ತಮ್ಮ ತಮ್ಮಲ್ಲಿದ್ದಂಥ ವ್ಯತ್ಯಾಸಗಳನ್ನು ಮರೆತು ಒಟ್ಟಾಗಿ ಸೇರಿ ಏಕಮೇವ ಅದ್ವಿತೀಯನಾದ ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಹರಕೆ ಹೊತ್ತರು ಕೆಲವರು, ಹಡಗಿನ ಕಪ್ತಾನ್ ಸಹಿತ ಪ್ರಾರ್ಥನೆಗೆ ಸೇರ್ಕೊಂಡ್ಬಿಟ್ಟ. ಈ ಬಿರುಗಾಳಿಯಲ್ಲಿ ಅಪಾಯ ಇಲ್ಲದೇ ಇಲ್ಲ, ಆದರೆ ಇದಕ್ಕಿಂತ ಬಿರುಸಾದ ಬಿರುಗಾಳಿ ನೋಡಿದ್ದೇನೆ, ಗಟ್ಟಿಯಾಗಿದೆ ಹಡಗು, ಏನಾಗಲ್ಲ, ಧೈರ್ಯ ಪಡ್ಕೊಳ್ಳಿ

ಅಂತ ಹೇಳ್ತಾ ಇದ್ದ. ಪ್ರಯಾಣಿಕರಿಗೆ ಸಮಾಧಾನ ಆಗಲಿಲ್ಲ. ಪ್ರತಿ ಗಳಿಗೆಗೂ ಡಬ್ ಅಂತ ಸಪ್ಪಳ ಆಗೋದು, ಎಲ್ಲಿ ಹಡಗ ಒಡೆದು ಹೋಗ್ತದೋ ತೂತು ಬೀಳ್ತದೋ ಅಂತ ಭಯ. ಒಂದೇ ಸಮ ಹಡಗು ಅಲಗಾಡಬೇಕು, ಯಾವಾಗ ಬೇಕಾದ ತಲೆ ಕೆಳಗೆ ಆಗಿಬಿಡ್ತದೆ ಅಂತ ಅನಿಸುವಂಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಡೆಕ್ ಮೇಲೆ ನಿಲ್ಲೋದು ಕಷ್ಟ. 24 ಗಂಟೆ ಹೀಗೆ ಇತ್ತಂತೆ ಬಿರುಗಾಳಿ. ಆಮೇಲೆ ಆಕಾಶ ನಿರ್ಮಲ ಆಯಿತು, ಸೂರ್ಯನಾರಾಯಣನ ದರ್ಶನ ಆಯಿತು. ಕಪ್ತಾನ ಸಂತೋಷದಿಂದ ಬಿರುಗಾಳಿ ನಿಂತಿತು ಅಂತ ಅನೌನ್ಸ್ ಮಾಡಿದ್ದಂತೆ. ಪ್ರಯಾಣಿಕರ ಮುಖದಲ್ಲಿ ಸಂತೋಷ ಕಾಣಿಸ್ತು. ಅಪಾಯ ಮಾಯ ಆಯ್ತಲ್ಲ, ಏನು ಬಿರುಗಾಳಿ ಅಪಾಯ ಹೋಯ್ತಲ್ಲ. ಗಾಂಧೀಜಿ ಭಾಳ ಚೆಂದ ಹೇಳ್ತಾರೆ, ಅಪಾಯ ಮಾಯ ಆದ ತಕ್ಷಣ ಜೊತೆಯಲ್ಲಿ ಅವ್ರು ಮಾಡ್ತಿದ್ದಂಥ ದೇವರ ಧ್ಯಾನನೂ ಮಾಯ ಆಯ್ತಂತೆ. ಮತ್ತೆ ತಿನ್ನೋದು ಕುಡಿಯೋದು ಹಾಡೋದು ವಿಲಾಸ ಮೊದಲನಾಗೆ ಪ್ರಾರಂಭ ಆಯಿತು. ಸಾವಿನ ಭಯ ತಪ್ಪಿತು. ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ ಆ ಕ್ಷಣಿಕವಾದ ಮನೋಭಾವ ಮಾಯೆಯನ್ನು ಆಕ್ರಮಿಸಿಬಿಡ್ತು ಅಂತ. ಹೆದರ್ಕೊಂಡು ಮಾಡ್ತಿದ್ರಲ್ಲ ಇವರು, ಹೆದರಿಕೆ ಹೋದ ತಕ್ಷಣ ಅದು ಮಾಯನ ಬಂದ್ಬಿಡ್ತು. ಮತ್ತು ಮೊದಲಿನ ಮಾಯೆಗೆ ಬಂದುಬಿಟ್ಟು ಪದ್ಧತಿಯಂತೆ ನಮಾಜು ಪ್ರಾರ್ಥನೆ ನಡೀತಿತ್ತು. ಚಂಡುಮಾರುತದ ಭಯಂಕರ ಪ್ರಸಂಗ ಇದ್ದಾಗ ಇರುವಂಥ ಗಾಂಭೀರ್ಯ ಇರಲಿಲ್ಲ. ಈ ಚಂಡುಮಾರುತದ ಅನುಕೂಲ ಏನಾಯಿತು ಅಂದರೆ ಪ್ರಯಾಣಿಕರು ಇವರು ಭಾಳ ಸಂಬಂಧ ಆಯ್ತಂತೆ. ಹಡಗಂತೂ 18 ಡಿಸೆಂಬರ್ ಹೋಗಿ ದರ್ಬಾನ್ ರೇವನ್ ತಲುಪ್ತು. ಇನ್ನೊಂದು ಹಡಗು ನಾದೇರಿ ಅಂತ ಹಡಗ ಹಿಂದೆ ಬರ್ತಾ ಇತ್ತು, ಅದು ಅದೇ ಸಮಯಕ್ಕೆ ಬಂದು ಮುಟ್ತು. ಆದರೆ ಗಾಂಧೀಜಿ ಹೇಳ್ತಾರೆ, ನಿಜವಾದ ಚಂಡುಮಾರುತ ಇನ್ನು ಮುಂದೆ ಹೇಳೋದಿತ್ತು. ಇವರು ಹಡಗೇನು ಮುಟ್ತು, ಆದರೆ ಕೆಳಗಿಳಿಯೋಕ್ಕಾಗಲಿಲ್ಲ. ಮುಂಬೈದಲ್ಲಿ ಪ್ಲೇಗ್ ಇತ್ತಲ್ಲ, ಆದ್ದರಿಂದ ಸ್ವಲ್ಪ ದಿವಸ ಕ್ವಾರಂಟೈನಲ್ಲೇ ಇರಬೇಕು ಅಂತ ಇತ್ತು. ವೈದ್ಯರು ಪರೀಕ್ಷೆ ಮಾಡಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅಂತ ತಿಳಿಸಿದ ಮೇಲೆ ಪರ್ಮಿಷನ್ ಕೊಡೋದು. 18ನೇ ತಾರೀಕಿಗೆ ಹೋದರೂ ಕೂಡ ಮುಂದೆ 23 ದಿವಸಗಳಾದ ಮೇಲೆ ಇವರು ಹಡಗಿಗೆ ಹೊರಗಡೆ ಹೋಗಿ ಪರ್ಮಿಷನ್ ಕೊಟ್ರಂತ ಇಳಿಕೊಳ್ಗೆ. ಹಡಗು ಬಂದರಿಗೆ ಬಂತು, ಜನ ಇಳಿಯೋಕ್ಕೆ ಶುರು ಮಾಡಿದರು. ಆದರೆ ಮಿಸ್ಟರ್ ಎಸ್ಕೊಂಬ ಅವರು ಕ್ಯಾಪ್ಟನ್ಗೊಂದು ಸಂದೇಶ ಕಳಿಸಿದರು, ಇಲ್ಲಿ ಸೌತ್ ಆಫ್ರಿಕಾದ ಬಿಳಿಯರು ಭಾಳ ರೊಚ್ಚಿಗೆದ್ದಿದ್ದಾರೆ, ಗಾಂಧೀಜಿಯವರ ಜೀವನಕ್ಕೆ ಅಪಾಯ ಇದೆ, ಗಾಂಧಿಯವರು ಮತ್ತು ಸಂಸಾರದವರು ಹಡಗಿನಲ್ಲೇ ಇದ್ದು ಸಂಜೆ ಮಬ್ಬ ಆದಮೇಲೆ ಹಡಗಿನಿಂದ ಬರಲಿ, ಪೊಲೀಸ್ ಸೂಪರಿಂಟೆಂಡೆಂಟ್ ಅಂತಿದ್ದಾರೆ ಅವ್ರ ಮನೆ ಸೇರೋ ತನಕ ಕಾವಲಿರ್ತಾರೆ ಅಂತ ಸಂದೇಶ ಕಳಿಸಿದರು. ಕಪ್ತಾನ ಬಂದು ಹೇಳಿದ. ಇದು 1/2 ಗಂಟೆ ಒಳಗೆ ಲಾಟನ್ರು ಬಂದರು. ಕಪ್ತಾನ್ ಹೇಳಿದ್ರಂತೆ, ನೋಡಿ ಗಾಂಧಿಯವ್ರಿಗೆ ಅಪೇಕ್ಷಣೆ ಇಲ್ಲದ ಯಾವುದಾದ್ರೂ ತೊಂದರೆ ಇಲ್ಲದೆ ಹೋದರೆ ಅವ್ರು ನಾನು ಕರ್ಕೊಂಡು ಹೋಗ್ತೇನೆ, ಏಜೆಂಟ್ ಕಂಪ್ನಿ ವಕೀಲಾಗಿ ನಿಮಗೆ ಹೇಳ್ತೇನೆ, ಮಿಸ್ಟರ್ ಎಸ್ಕಾಮ್ ಹೇಳದಂತೆ ನಿಮಗೆ ಕೇಳಬೇಕಾದದ್ದಿಲ್ಲ. ನಿಮಗೆ ಹೆದರಿಕೆ ಇಲ್ಲದೆ ಇದ್ದರೆ ಒಂದು ಹೀಗೆ ಮಾಡೋಣ, ನಿಮ್ಮ ಹೆಂಡತಿ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಹೋಗಲಿ, ನಾವು ಹಿಂದಿನ ನಡ್ಕೊಂಡು ಹೋಗೋಣ. ನೀವು ರಾತ್ರಿ ಕಳ್ಳನ ಹಾಗೆ ಊರು ಪ್ರವೇಶ ಮಾಡೋದು ನನಗೆ ಒಪ್ಪಿಗೆ ಇಲ್ಲ, ನಿಮಗೇನು ಅಪಾಯ ಮಾಡ್ತಾರೆ ನನಗೇನು ತೋರಲ್ಲ, ಈಗೆಲ್ಲ ಶಾಂತವಾಗಿದೆ, ಬಿಳಿಯರು ಅಲ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಹೇಗೂ ನೀವು ರಹಸ್ಯವಾಗಿ ನಗರ ಪ್ರವೇಶ ನಿಮಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದರು. ಆಗಲಿ ಅಂದರು ಗಾಂಧಿ. ಕಸ್ತೂರ್ಬಾ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಸುಖವಾಗಿ ಹೋಗಿ ತಲುಪಿದರು. ಇವರು ಕಪ್ತಾನನ ಅಪ್ಪಣೆ ತಗೊಂಡು ಮಿಸ್ಟರ್ ಲಾಟನ್ ಜೊತೆಗೆ ಹಡಗಿನಿಂದ ಕೆಳಗಿಳಿದ್ರು. ರುಸ್ತುಂಜಿಯವ್ರ ಮನೆ ಈ ಬಂದರಿನಿಂದ 2 ಮೈಲಿ ದೂರ ಇತ್ತು. ಇವರು ಇಳಿದ ತಕ್ಷಣ ಕೆಲವು ಹುಡುಗರು ಗುರುತ ಹಿಡಿದರು, ಗಾಂಧಿ ಗಾಂಧಿ ಅಂತ ಕೂಕೊಂಡ್ರು. ಇನ್ನೊಂದು 5-6 ಜನ ಓಡಿ ಬಂದರು. ಮಿಸ್ಟರ್ ಲಾಟನ ಗಾಬರಿ ಆಯ್ತು, ಈಗ ಆ ಗುಂಪು ದೊಡ್ಡದಾಗ್ಬೋದು ಅಂತ. ಒಂದು ರಿಕ್ಷಾಕ್ಕೆ ಹೋಗಿದ್ರು. ರಿಕ್ಷಾಗೆ ಹತ್ತಬೇಕು ಅಂತ ಹೋದಾಗ ಹುಡುಗರು ಹತ್ತೋದಕ್ಕೆ ಬಿಡಲಿಲ್ಲ. ಆ ರಿಕ್ಷಾ ಹುಡುಗನ ಭಯಂಕರವಾಗಿ ಹೆದರಿಸ್ಬಿಟ್ರು, ಆತ ಓಡೋಗ್ಬಿಟ್ಟ ಜಾಗ ಬಿಟ್ಟು. ಸ್ವಲ್ಪ ಮುಂದೆ ಹೋದಂಗೆ ಆ ಗುಂಪು ತುಂಬ ಅಗಾಧವಾಗಿ ಬೆಳೆದುಬಿಡ್ತು, ಮುಂದುವರಿಯೋಕ್ಕೆ ಅವಕಾಶನೇ ಕೊಡಲಿಲ್ಲ. ಮೊದಮೊದಲು ಅವ್ರು ಲಾಟನನ್ನು ಹಿಡಿದು ಆ ಕಡೆ ಎಳೆದು ಬೇರೆ ಮಾಡಿದರು. ನಂತರ ಇವರೊಬ್ಬರನ್ನೇ ಬೇರೆ ಕಡೆ ನಿಲ್ಲಿಸಿ ಕಲ್ಲುಗಳಿಂದ ಇಟ್ಟಿಗೆಗಳಿಂದ ಕೊಳತು ಮೊಟ್ಟೆಗಳಿಂದ ಹೊಡೆಯೋಕೆ ಶುರು ಮಾಡಿದರು. ಒಬ್ಬ ರುಮಾಲ್ ಕಿತ್ಕೊಂಡ, ಇನ್ನೊಬ್ಬರು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಶುರು ಮಾಡಿದರು. ಇವ್ರ ತಲೆ ತಿರುಗಿ ಬಿದ್ದು ಉಸಿರುಗಟ್ಟೋ ಕಷ್ಟ ಆಯಿತು. ಅದಕ್ಕೇನು ಮಾಡಿದರು, ತಪ್ಪಿಸ್ಕೊಂಡು ಬೀಳೋದು ಬೇಡ ಅಂತ ಒಂದು ಯಾವುದೋ ಎದುರುಗಡೆ ಮನೆ ಇತ್ತಲ್ಲ ಆ ಕಟ್ಟುಕಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರು. ಅವ್ರು ಇನ್ನೂ ಹೊಡಿತಾನೆ ಇದ್ರು. ಅಷ್ಟೊಳಗೆ ದೈವ ಪೊಲೀಸ್ ಸೂಪರಿಂಟ್ ಪತ್ನಿ, ಆಕೆ ಗಾಂಧೀಜಿಗೆ ಪರಿಚಯ ಇದ್ದವಳು, ಆಕೆ ದಾರಿ ಹೋಗೋಳು ನೋಡಿದ್ಲು, ಆಕೆ ವೀರ ಮಹಿಳೆನೇಕೆ. ಇವ್ರ ಹತ್ತಿರ ಬಂದು ಬಿಸಿಲಿಲ್ಲದೆ ಹೋದರೂ ಕೂಡ ತನ್ನ ಪುಟ್ಟ ಛತ್ರಿ ಇತ್ತಲ್ಲ ಅದನ್ನು ಬಿಚ್ಚಿ ಅಡ್ಡ ಹಿಡ್ಕೊಂಡು ನಿಂತ್ಕೊಂಡು ಈಕೆ ಗಾಂಧಿಗೂ ಮತ್ತು ಗುಂಪಿಗೂ ನಡುವೆ ನಿಂತ್ಕೊಂಡ್ಳು. ಆಕೆ ನಿಂತ್ಕೊಂಡಿದ್ದು ಯಾಕೆ ಅಂದರೆ ಆಕೆಗೆ ಹೊಡಿಲಾರದೆ ಇವ್ರನ್ನ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಆಕೆ ಹೊಡೆಯೋಕ್ಕಾಗಲ್ಲ, ಪೊಲೀಸ್ ಸೂಪರಿಂಟೆಂಡೆಂಟ್ ಏಕೆ. ಅಷ್ಟೊಳಗೆ ಭಾರತೀಯ ಯುವಕ ಹೋಗಿ ಪೊಲೀಸ್ ಸ್ಟೇಷನ್ ಸುದ್ದಿ ಮುಟ್ಟಿಸ್ದ. ಪೊಲೀಸ್ ಸೂಪರಿಂಟ್ರು ಒಂದು ಪೊಲೀಸ್ ದಳ ತೊಗೊಂಡು ಬಂದರು, ಬಂದು ಇವ್ರನ್ನೆಲ್ಲ ಹೊಡೆದು ಓಡಿಸಿದ್ರು, ಒಂದು ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತಾಯಿತು. ಪೊಲೀಸ್ ಸ್ಟೇಷನ್ ನಮ್ಮ ದಾರಿಯಲ್ಲೇ ಇರೋದ್ರಿಂದ ಸೂಪರಿಂಟ್ ಇಲ್ಲೇ ಇರಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇರಬೇಕು, ಪಾಪ ಅವರು ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ, ನಾನು ಸರಿಯಾಗಿ ಹೇಳಿದ್ರೆ ಅವ್ರು ಸರಿ ಆಗ್ತದೆ ಅಂತ. ಹಾಗೆ ನಡ್ಕೊಂಡು ರುಸ್ತುಂಜಿಯವ್ರ ಮನೆಗೆ ಹೋದರು. ಮೈ ಮೇಲೆಲ್ಲ ಗಾಯ ಆಗಿದೆ, ಬಟ್ಟೆ ಹರಿದು ಹೋಗಿದೆ, ಒಂದು ಕಡೆ ಮಾತ್ರ ಜಾಸ್ತಿ ರಕ್ತ ಬಂದಿತ್ತು. ಡಾಕ್ಟರ್ ದಾದಿಬಾರ್ ಅಂತಿದ್ರು, ಅವರು ಇವರಿಗೆ ಔಷಧಿ ಎಲ್ಲ ಕೊಟ್ಟರು.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಶಾಂತಾ ಜೈತೀರ್ಥ ಅವರು ಹಾಡಿರುವ ಮೀರಾ ಭಜನ್.

0: ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಇಂದಿನ ಈ ಬೆಳಗಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ

ಕೇಳುಗರೇ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ.

0: आप सुन रहे हैं विविध भारती।
1: सखियों के दिल की जुबा। हेलो सहेली।

ಕೇಳುಗರೇ, ಇದುವರೆಗೂ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:15. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆಲಿಸಲು

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
8: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಚಿತ್ರಗೀತೆಗಳಲ್ಲಿ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಈ ಗೀತೆಗೆ ಇಳಿಯರಾಜ್ ಅವರ ಸಂಗೀತವಿದೆ.

ಈಗ ಕೇಳಿ ಸಂಗೀತ ರವೀಂದ್ರನಾಥ್ ಹಾಡಿರುವ ಒಂಟಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮನೋಜಸ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 5:10 ಆಗಲಿದೆ. ಇನ್ನು ಮುಂದೆ ಇಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುತ್ತಿರುವ ವಿಕಸಿತ ಭಾರತ ಅಡಿಯಲ್ಲಿ ರೋಜ್ಗಾರ್ ಮೇಳ 2026 ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಯೋಜಿಸಲಾಗಿರುವ ಉದ್ಯೋಗ ಮೇಳ 2026 ಇದರಲ್ಲಿ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಆರಂಭವಾಗುವುದು.

0: ಕಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು. ಚಾಂದನಿ ಎಂಬ 18 ವರ್ಷದ ಯುವತಿ ದಿನಾಂಕ 14/6/2026 ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಉಂಡುಮುಖ, ಬಿಳಿಯ ಮೈ ಬಣ್ಣ, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಚಾಂದನಿ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪವಿತ್ರ ಎಂಬ 35 ವರ್ಷದ ಹೆಂಗಸು ದಿನಾಂಕ 10/6/2026 ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4 ಅಡಿ 4 ಅಂಗುಲ ಎತ್ತರ, ಸಾಧಾರಣ ಮೈಕಟ್ಟು, ತುಂಡುಮುಖ, ಗೋಧಿ ಮೈ ಬಣ್ಣ, ಕನ್ನಡ ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಪವಿತ್ರ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅನ್ವರಿ ಖಾತೂನ್ ಎಂಬ 23 ವರ್ಷದ ಮಹಿಳೆ ಕಳೆದ ಡಿಸೆಂಬರ್ 9 ತಾರೀಖಿನಿಂದ

0: ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 1 ಅಂಗುಲ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಬಿಳಿ ಮೈಬಣ್ಣ, ಹಿಂದಿ ಮತ್ತು ಭೋಜ್ಪುರಿ ಭಾಷೆ ಮಾತನಾಡಲು ಬರುತ್ತದೆ. ಅನ್ವರಿ ಖಾತೂನ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಾರಾಯಣ ಸ್ವಾಮಿ ಎಂಬ 58 ವರ್ಷದ ಗಂಡಸು ದಿನಾಂಕ 20/8/2019 ನಂದಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 4 ಅಂಗುಲ ಎತ್ತರ, ಸಾಧಾರಣ ಮೈಕಟ್ಟು, ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ನಾರಾಯಣ ಸ್ವಾಮಿ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
2: TLI है ना,
3: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं TLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
4: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
6: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಅವುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ

0: ಪೂರ್ವಭಾವಿ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿ

0: ಎಂದು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ದತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
4: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
5: ಹಲೋ ಆಕಾಶವಾಣಿನ
6: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ.
7: ನಮಸ್ಕಾರ,

0: ಕೃಷಿರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಫೆಬ್ರವರಿ ಕೊನೆಯ ತನಕ ನಾವು ಒಟ್ಟು 26 ಹಲೋ ಕೃಷಿರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ GT ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
0: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-0477, 2237-0477. ಇನ್ನೊಂದು ಫೋನ್ ಸಂಖ್ಯೆ 2226-3927-27. ಇನ್ನೊಮ್ಮೆ ಕೇಳಿ: 2226-3927-27. ಎಷ್ಟಿಡಿ ಕೋಡ್ ಸಂಖ್ಯೆ 080. ಬನ್ನಿ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ GT ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೆ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆಗಳು ಯಾವುವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
1: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳು ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನ ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
0: ಇನ್ನು ಡಾಕ್ಟರ್, ಈಗ ವಲಯ ಅವರು ಬರ್ತದಲ್ಲ, ರಾಜ್ಯ ವಲಯ ಮತ್ತೆ ಕೇಂದ್ರ ವಲಯ, ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?
1: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂಥ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತ ಹೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ MB ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನು ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ತರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ತರ ಯಾವ್ಯಾವ್ದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದರಿಂದ ಹಿಡಿದು ಕಟಾವು ಮಾಡೋದ್ರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸೋಕೆ ಬರುವಂತ ಬಹುತೇಕ ಎಲ್ಲಾ ಯಂತ್ರೋಪಕರಣಗಳ ಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ

0: ಹತ್ತರಷ್ಟು ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಮೇಡಮ್.
1: ಹಲೋ ಕೃಷಿರಂಗ.
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ
2: ಸರ್. ನಮ್ದು, ನಾನು ನ್ಯಾಮತಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
1: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಕುಂಟೆ ಜಮೀನು ಇದೆ ಸರ್. ಅದರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಈ 4 ಎಕರೆ 34 ಕುಂಟೆಯಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟೋವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
1: ಇನ್ನೊಮ್ಮೆ ಹೇಳ್ತಾರೆ.
0: ಈಗ ತಾವು ಏನು ಪ್ರಶ್ನೆ ಕೇಳಿದಿರಾ ಅಂದ್ರೆ, ಈಗ ಕೆಲವು ತೋಟಗಾರಿಕಾ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳದ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದ ಹಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವ್ದಾದ್ರು ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಇದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವ್ದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
2: ಸರ್, ನಮ್ ದಾವಣಗೆರೆ, ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಹೋಗ್ಬೋದ ಸರ್? ಶಿವಮೊಗ್ಗ.
0: ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ.
2: ಕೃಷಿ ವಿದ್ಯಾಲಯ?
0: ಹೌದೌದು ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕಾ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
1: ಕರೆ ಮಾಡಿದ್ದ
0: ಧನ್ಯವಾದಗಳು.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತಿಮ್ಮಪ್ಪ ಗೌಡರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ ನಮಸ್ಕಾರ.
0: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
0: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಕೃಷಿ ಇಂದ ಸೌಲಭ್ಯಗಳಿದಾವ?
0: ಇದೆ ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು ಕಲಬುರಗಿ ಕಲಬುರಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ತೊಗರಿ ಬೆಳೆಯನ್ನ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನಂತ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗ್ಲೂ ಕೂಡ ನಮಗೆ ತೊಗರಿ ಏನು ಬಿತ್ತನೆ ಬೀಜಗಳಿದೆ, ತೊಗರಿ ಬಿತ್ತನೆ ಬೀಜಗಳು ಏನಿದೆ ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು. ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದ್ರು ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದ್ದು ಕೂಡ ತಾವು ಪಡ್ಕೋಬಹುದು. ಹೌದೌದು
3: ಸರ್. ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು, ಈಗ ಕ್ಲೋಸ್ ಆಗಿರೋದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ?
0: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ
3: ನಮ್ಮ, ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತೀರಾ?
0: ಆಯ್ತಾಯ್ತು, ನಾನು ಸಂಬಂಧಪಟ್ಟ ಇಲಾಖೆ
3: 0800-677-3599 ನಂಬರ್ ಇತ್ತು.
0: ಹೌದೌದು,
3: ಅದರಲ್ಲಿ ಸಾಧಾರಣ ಮಳೆ, ಗರಿಷ್ಠ ಮಳೆ ಎಲ್ಲ ಹವಾಮಾನ ಮಾಹಿತಿ ಸಿಗ್ತಿತ್ತು, ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
0: ಆಗ್ಬಹುದು, ನಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಏನು ತಾವು ಕೇಳ್ತಿದ್ದೀರಾ ಮಳೆ ಬಗ್ಗೆ ಹವಾಮಾನ ಬಗ್ಗೆ, ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ.
3: ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ.
0: ಹೌದು,
1: ಆಯ್ತು.

0: ಗಮನಕ್ಕೆ ತರ್ತಾರೆ. ಓಕೆ, ಮತ್ತೆ ಒಂದು ಪ್ರಶ್ನೆ ಇದೆಯಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಡಾಕ್ಟ್ರೇ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ.
1: ಹೌದು ಹೌದು.
0: ಬಿತ್ತನೆ ಬೀಜದ ದಾಸ್ತಾನದ ಬಗ್ಗೆ ಸ್ವಲ್ಪ ಏನಾದರೂ.
1: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ. ಈಗ ಬಿತ್ತನೆ ಮಾಡುವಂತ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವ ರಾಜ್ಯದಲ್ಲಿ ನಮ್ಮ ಸುಮಾರು 84 ಲಕ್ಷ ಹೆಕ್ಟೇರ್ ಅಷ್ಟು ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಾಲ್ನ ನಾವು ವಿತರಣೆ ಮಾಡಿದೀವಿ ಸಹಾಯಧನದಲ್ಲಿ. ಇನ್ನು ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲಾ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದು. ಅಲ್ಲಿ ಎಲ್ಲಾ ರೀತಿ ಬಿತ್ತನೆ ಬೀಜಗಳು ಇದೆ. ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳಿಗೆ. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
0: ಓಕೆ, ಇನ್ನೊಂದು ಇನ್ನೊಂದು ಕರೆ ಇದೆ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್ ಎಲ್ಲಿಂದ?
2: ಹಲೋ
0: ಹೇಳಿ, ಹೆಸರು ಹೇಳಿ ಎಲ್ಲಿಂದ? ಹಲೋ
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ.
2: ತಾಲೂಕು ಮೈಸೂರು ಜಿಲ್ಲೆ ಮಾಧವ ಶೆಟ್ಟಿ ಮಾಡುವ ನಮಸ್ಕಾರಗಳು.
0: ನಮಸ್ಕಾರ, ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
2: ಸರ್. ನನ್ನ ಪ್ರಶ್ನೆ, ಎಲ್ಲಾ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
1: ಈಗಾಗಲೇ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲೇ ನಾನು ಈಗಾಗಲೇ ಹೇಳಿದೆ, ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲಾ ರೀತಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನ ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಯೋಜನೆಗಳು ಅಂದ್ರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂತಹ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ತರ ಸಾಕಷ್ಟು. ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದ್ರೂ ಮಳೆ ಅಭಾವ ಏನಾದ್ರು ಇದ್ರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನ ಅಳವಡಿಸ್ಕೊಳ್ತೀವಿ. ಅದ್ರ ಮೇಲೆ ಎಲ್ಲಾ ವರ್ಗದ ರೈತರಿಗೆ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬಹುದು. ಇದರಲ್ಲಿ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಕೃಷಿ ಹೊಂಡನು ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬಾ ಉಪಯುಕ್ತವಾಗಿದೆ, ತುಂಬಾ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದ್ರೂ ತಮಗೆ ನಿರ್ದಿಷ್ಟವಾಗಿ ಯಾವ್ದಾದ್ರೂ ತಮ್ದು ಪ್ರಶ್ನೆ ಯಾವ್ದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನ ತಮಗೆ ತಿಳಿಸ್ತೀನಿ.
0: ಪ್ರಶ್ನೆ ಉಂಟಾ? ಧನ್ಯವಾದಗಳು.
1: ನಮಸ್ತೆ ನಮಸ್ತೆ.
0: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ,
1: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆಗಳನ್ನ ಕೂಡ ಯೋಜನೆ ಬಗ್ಗೆ ಕೇಳ್ತಾ ಇದ್ರು.
0: ಹೌದು,
1: ನಾವು ಇವಾಗ ಹೇಳಿದ್ದು ಅಂದ್ರೆ ಕೆಲವೇ ಯೋಜನೆಗಳನ್ನ ನಾನು ತಿಳಿಸಿದ್ದೆ. ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೆಕ್ಸ್ಟ್ ಇವಾಗೆಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದ ಕೊಡ್ತೀವಿ.
0: ಕರೆ ಇದೆ. ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ, ಹೆಸರು ಹೇಳಿ ಎಲ್ಲಿಂದ?
3: ನಮಸ್ತೆ ಸರ್.
0: ನಮಸ್ಕಾರ.
3: ಹಲೋ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ

0: ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
1: ಹೇಳಿ ಹೇಳಿ ಹೇಳಿ.
0: ಸರ್, ನಂದು ಪ್ರಶ್ನೆ ಏನಂದ್ರೆ ರೀ, ಈಗ 5 ಎಕರೆವರೆಗೆ ಸಬ್ಸಿಡಿ ಸಿಗ್ತದೆ ಅಂತ ಹೇಳ್ರಿ, ಅದ್ರಲ್ಲಿ ಮೆಕ್ಕೆಜೋಳಗೂ ಸಿಗ್ಬೋದನ್ರಿ?
1: ಮೆಕ್ಕೆಜೋಳಗೂ ಸಿಗ್ತದೆ. ಮೆಕ್ಕೆಜೋಳನು ಮೆಕ್ಕೆಜೋಳಕ್ಕೆ ನೀವು ತಾವೇನು ಬಿತ್ತನೆ ಬೀಜ ಉಪಯೋಗಿಸ್ಕೊಳ್ತೀರಾ, ಮೆಕ್ಕೆಜೋಳದ ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮೆಕ್ಕೆಜೋಳಕ್ಕೂ ಸಿಗ್ತದೆ, ಆಮೇಲೆ ಸೂರ್ಯಕಾಂತಿಗೂ ಸಿಗ್ತದೆ. ನಿಮ್ಮಲ್ಲಿ ಜಾಸ್ತಿ ಏನು ಬೆಳೀತಿದ್ದಾರಲ್ಲ, ಸೋಯಾಬೀನ್ ಕೂಡ ಸಿಗ್ತದೆ, ಉದ್ದು ಹೆಸರು ತೊಗರಿ ಎಲ್ಲದ್ರ ಮೇಲೇನು ಇದೆ. ಬಟ್ ಯಾವ್ದು ಬೆಳೆ ತಗೊಂಡ್ರು ಕೇವಲ 5 ಎಕರೆಗೆ ಸೀಮಿತವಾಗಿ ನಾವು ಬಿತ್ತನೆ ಬೀಜನ ಕೊಡ್ತೀವಿ. ಯಾವ್ದಕ್ಕೆ?
2: ಕಬ್ಬು.
1: ಅಲ್ಲ, ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ, ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್

0: ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ, ಅದಕ್ಕೋಸ್ಕರ ಕಬ್ಬಿಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನ್ ಬರುತ್ತಲ್ವಾ ಅಂತ ಹೇಳಿದ್ರೆ, ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90 ರಿಂದ 1 ಕೋಟಿ ತನಕ ಹೋಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40 ರಿಂದ 45-50 ಲಕ್ಷ ತನಕ
1: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
0: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ
1: ಬೆಳಗಾವಿಯಲ್ಲಿ
0: ಹೌದು ರೈತರ ಗುಂಪುಗಳಿಗೂ ಇದೆ. ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾಂ ಜಿಲ್ಲೆ ರೈತರು. ಈ ರೈತ ಬಾಂಧವರು ಬೆಳಗಾವಿಯಿಂದನೇ ಕರೆ ಮಾಡ್ತಿದ್ರೆ, ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ
1: ಇದ್ದೀವಿ.
2: ಧನ್ಯವಾದಗಳು.
1: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ.
0: ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ, ಈ ಪರಿಸ್ಥಿತಿಲಿ ಬೆಳೆ ವಿಮೆ ಮಾಡ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
1: ಅಂದ್ರೆ ಎಲ್ಲಾ ರೈತರು ಮಾಡಿಸ್ಕೊಳ್ಳೇಬೇಕು.
0: ಎಲ್ಲಾ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂತದ್ದು ಬಹಳ ಕಡಿಮೆ ಅಂತ ಹೇಳಿದ್ರೆ, ಕೇವಲ 1.5 ಅಥವಾ 2% ಅಷ್ಟೇ ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
1: ಆಗಿದೆ,
0: ಎಲ್ಲಾ ಕಡೆ ಆಗಿದೆ,
1: ದಿನಾಂಕನು ಕೂಡ ಇದಾವೆ.
0: ಹೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ
1: ಬೆಳೆಗಳಿಗೆ
0: ಅನುಗುಣವಾಗಿ ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
1: ಮಾಡ್ಕೋಬೇಕಾಗುತ್ತೆ.
0: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
1: ಡಾಕ್ಟರ್, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
0: ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲೇ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30ನೇ ತಾರೀಕು ಇದೆ. ಈ ಇದರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
1: ಹೇಳಿ ಸರ್, ಎಲ್ಲಿಂದ? ಹಲೋ, ಕೃಷಿ ರಂಗ.
3: ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡುತ್ತೆ.
1: ಕೇಳಿ ಪ್ರಶ್ನೆಗಳು ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
0: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ತಿಂಗಳು ಆಯ್ತು ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ ಅಂತಿದ್ದಾರೆ.
0: ಅಲ್ಲ, ಈಗ ತಮಗೆ ಗೊತ್ತಿದ್ದಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ, ಸಲ್ಲಿಸಿದ್ವಿ ಸರ್. ನವೆಂಬರ್ದಾಗಿ 2025 ನವೆಂಬರ್ ಮೇಲೆ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
0: ಇಲ್ಲ, ಈಗ ತಾವು ಪ್ರಶ್ನೆ ಏನ್ ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯರಿಟಿನ ನೋಡ್ತೀವಿ. ನಮಗೇನು ರಾಜ್ಯ
3: ಸರ್ಕಾರ ಸುಮಾರು ನವೆಂಬರ್ ಡಿಸೆಂಬರ್ ಸುಮಾರು ಮೇ ಬಂತು ಸರ್, ಮೇ ಜೂನ್ ಅಂತ ಆಯ್ತು.
0: ಹೌದು. ಇವಾಗ
3: ಅವರಿಗೆ ಅದು ನಮ್ಮಲ್ಲಿ ಇಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆತರ ಈ ತರ ಹೇಳ್ತಾ ಇದ್ದಾರೆ. ನಮಗದು
0: ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದ ಮತ್ತೆ ನಿಮ್ಗೆ ಆ FID ಆ ನಂಬರ್ ತಗೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ರೆ ಅವರು ಕೂಡ ಹೇಳ್ತಾರೆ. ಇಲ್ಲಾಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದ್ರು ಕೂಡ ತಿಳ್ಕೋಬಹುದು. ತಮ್ದು FID ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
3: ಅಲ್ಲ ಸರ್, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ.
0: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ.
3: ಬೆಳ್ಳುಳ್ಳಿ ರೈತ ಸಂಪರ್ಕ ಕೇಂದ್ರ ಬರ್ತಾರೆ.
0: ಆಯ್ತು, ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.

0: ಆಯ್ತು.
1: ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷ್ಣರಂಗ, ನೇರ ಪ್ರಸಾರ.
2: ಹಲೋ
0: ಕೃಷ್ಣರಂಗ, ನೇರ
2: ಪ್ರಸಾರ.
1: ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ.
2: ನಾವು
1: ರೇಡಿಯೋ ಸೆಟ್ ದೂರ ಇಡಿ. ರೇಡಿಯೋ ಸೆಟ್ ಬಂದ್ ಮಾಡಿ.
2: ಸಣ್ಣ ಟ್ರ್ಯಾಕ್ಟರ್ಕ್ ಅರ್ಜಿ ಹಾಕಿದ್ರು ಸರ್. ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೊಜಿಲ್ಗೆ ಹೋಗಿಂದ ಮಾತಾಡಿದ್ರು.
1: ಆಯ್ತು, ಪ್ರಶ್ನೆ ಕೇಳಿ.
3: ಸಣ್ಣ ಟ್ರ್ಯಾಕ್ಟರ್ಗೆ ತಾವ್ ಅರ್ಜಿ ಹಾಕಿದೀರಾ?
2: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ನಾ ತರ್ ಸರ್ ಅದಕ್ಕೆ.
3: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
2: ಈಗ ಒಂದ್ ವರ್ಷ ಆಗಾಕ್ ಬತ್ತರ್ ಸರ್ ಈಗ.
3: ಒಂದ್ ವರ್ಷ ಈಗ. ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು, ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದೀರಾ, ತಮಗೂ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ ಸಂಖ್ಯೆ. ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ. ಈ ವರ್ಷ ನಾವೇನು ಅನುದಾನ ಕೊಡ್ತೀವಲ್ಲ, ಆವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು ತಮಗೆ ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಆವಾಗ ತಮಗೆ ಸಿಗುತ್ತೆ.
2: ಸರ್ ಅದ್ ಕೈ ಮುಗಿತೀರ ನೀವ ಹೇಳಿದ್ರಿ ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತ
1: ಅವಶ್ಯಕತೆ
2: ಎಲ್ಲ ಸಾವಿರ ರೂಪಾಯಿ ತಾಸು ಟ್ರ್ಯಾಕ್ಟರ್ ಬಾಡಿಗೆ ಆಗ್ಯಾವ್ರಿ ಸರ್. ಕೈಗೆ ಸಣ್ಣದ್ ರಜೆಂಟ್ ಅರ್ಜಿ ಹಾಕಿದ್ರಿ ಸರ್.
3: ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
2: ಕೌಜಲ್ಗಿ ಬರ್ತೈತ್ರಿ ಸರ್.
3: ಕೌಜಲ್ಗಿ?
1: ಹ್ಮ್ ಸರ್.
3: ತಿಳಿಸ್ತೀವಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳ್ರಿ, ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ.
4: ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತಂದ
1: ಕೇಳಿ. ಮುತ್ತು
4: ಸರ್, ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳೋದಕ್ಕೆ ಅದಕ್ಕೆ ಕಾಲ್ ಮಾಡಿದ್ ನಾನು.
1: ಹೇಳಿ, ಅನಿಸಿಕೆ ಏನು
4: ಸರ್? ಸರ್, ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
1: ಇಲ್ಲ, ಅರ್ಧ ಗಂಟೆ ಅಷ್ಟೇ
4: ಸರ್. ಇದಲ್ಲ ಸರ್, ಪ್ರತಿನಿತ್ಯ ಕಿಸಾನ್ವಾಣಿ ಗ್ರಾಮಾಂತರ ಕಾರ್ಯಕ್ರಮ ಪ್ರಸಾರ ಆಗೋದು.
1: ಕಿಸಾನ್ವಾಣಿ ಅಲ್ಲ, ಇದು ಕೃಷಿರಂಗ. ಹೇಳಿ.
4: ಅದೇ ಸರ್, ಕಿಸಾನ್ವಾಣಿನೇ ಇರೋದು. ನಮ್ಮ ಹೊಸಪೇಟೆ ಕಶ್ಮೀರ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
1: ಆಯ್ತು, ಕೇಳಿ.
4: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ ಕಿಸಾನ್ವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರುತ್ತೆ. ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂಥ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾನೆ. ಇನ್ನೂ ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತಂದು.
1: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
4: ಬರೆದಿದ್ದೀನಿ ಸರ್, ಬಹಳಷ್ಟು ಬರೆದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ಫೋನಲ್ಲಿ.
1: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
3: ಈಗ ತಾವು
1: ಕರೆ ಮಾಡಿದ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನ್ ಇನ್ ಕಾರ್ಯಕ್ರಮ.
3: ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳೋದು ಸ್ವಾಗತ.
1: ನಮ್ದು ಸರಿ, ನಾವು ಕರೆಕ್ಟ್ 50 ನಿಮಿಷ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್. ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷ್ಣರಂಗ, ನೇರ ಪ್ರಸಾರ ಕಾರ್ಯಕ್ರಮ.
5: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ?
5: ಹಾಸನ್ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು ಸರ್.
1: ಹೇಳಿ ಸರ್.
5: ಸರ್, ಈಗ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಕೊಡ್ತಾ ಇರೋದು, ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
3: ಇಲ್ಲ ಇಲ್ಲ ಇಲ್ಲ ಸ್ಪ್ರಿಂಕ್ಲರ್
5: ಸರ್, ಇದು
3: ಸ್ಪ್ರಿಂಕ್ಲರ್
5: ಕ್ವಾಲಿಟಿನೇ ಇಲ್ಲಲ್ಲ ಸರ್.
3: ಅಲ್ಲ, ಸ್ಪ್ರಿಂಕ್ಲರ್ ಮತ್ತೆ ಏನು ಡ್ರಿಪ್ ಮಾತ್ರ, ಎಲ್ಲಾ ವರ್ಗದ ರೈತರಿಗೂ 90% ಸಬ್ಸಿಡಿಲೇ ಕೊಡ್ತಿದೀವಿ.
5: ಇರುತ್ತೆ ಸರ್, ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್. ಅದು
3: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದಾಗೆ.
5: ಬೇಗ ಬೇಗ ಹೊಡೆದೋಗೋದು ಸ್ಪ್ರಿಂಕ್ಲರ್ ಗಳದು, ಮೊದ್ಲೆಲ್ಲ ಬ್ರಾಸ್ಟ್ ಸ್ಪ್ರಿಂಕ್ಲರ್ ಕೊಡೋದು, ಈಗೆಲ್ಲ ಅಲ್ಲಿಂದ ನಿಮ್ಗೆ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
3: ಅಲ್ಲ ಅಲ್ಲ, ಈಗ ಬ್ರಾಸ್ತ್ ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಎಚ್ ಡಿ ಪಿ ಪೈಪ್ ದೇ, ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
5: ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ, ಹೆಚ್ಚು ಕಡಿಮೆ 2023-24 ತಾಂಡಿರೋದು.
3: ಕೃಷಿ ಇಲಾಖೆಯಿಂದ ತಗೊಂಡಿದ್ರ ಅಥವಾ?
5: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
3: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಏನಾದ್ರೂ ಕ್ವಾಲಿಟಿ ಇಶ್ಯೂಸ್
5: ಹೇಳಿ ಸರ್.
3: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ, ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ. ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡ್ಬೋದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕ್ಯಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು ಬೇರೆ ಒಂದು ಸಂಸ್ಥೆ ಇದೆ ಸಿಪೆಟ್ ಅಂತ, ಅಲ್ಲಿ ಕಳಿಸಿ ಅದರಲ್ಲಿ ಏನೋ

0: ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮ್ಗೇನಾದ್ರೂ ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರೇನಾದ್ರೂ ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದ್ರೂ ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
1: ತುಂಬಾ ಇದೆ. 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್ ಪ್ರೀಮಿಯರ್ ಪೈಪ್ ಆ ಟೈಮ್ ಅಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ.
3: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳು ಎಲ್ಲಿಂದ?
3: ಸರ್ ನಾವು ಹಾವೇರಿಯಿಂದ ಸರ್ ಮಾತಾಡೋದು.
2: ಕೃಷಿ ಕೇಳಿ.
3: ಮುದುಕಪ್ಪ ಬೆಟ್ಟದೂರು ಅಂತ ಸರ್.
2: ಓ, ಬೆಟ್ಟದೂರು ಅವರು ಕೇಳಿ.
3: ಸರ್ ನಮಸ್ತೆ ಸರ್.
2: ನಮಸ್ಕಾರ
3: ಸರ್, ಚೆನ್ನಾಗಿದೆ ಸರ್.
2: ನಮಸ್ಕಾರ, ಚೆನ್ನಾಗಿದ್ದೇವೆ. ಪ್ರಶ್ನೆ ಕೇಳಿ
3: ಸರ್. ನಮ್ದು ಪ್ರಶ್ನೆ ಸರ್, ನಮ್ದು 10 ಎಕರೆ ಹೊಲ ಆಯ್ತು ಸರ್ ಒಂದ್ ಕಡೆ ಸರ್.
2: ಕೇಳಿ.
3: ಅದು 130 ಮೀಟರ್ ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ್ತಾರ, ಅದು ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ್. ಅದಕ್ಕೆ ಕಲ್ ಪಿಚ್ಚಿಂಗ್ ಮಾಡ್ಕೊಡ್ತೀರ ಸರ್? ಮಾಡ್ಕೊಡ್ಬೋದು ಸರ್ ಕೃಷಿ ಇಲಾಖೆ.
0: ಕೃಷಿ ಇಲಾಖೆಯಿಂದ ಕಲ್ ಪಿಚ್ಚಿಂಗ್
3: ಸರ್
0: ಅಂತ ಹೇಳಿದ್ರೆ ಹೇಳಿ ಹೇಳಿ
3: ಸರ್. ನಮ್ಮ ಬದು ಹಾಕಿದೆ ಸರ್, ದೊಡ್ಡದ ಬದು
2: ಹಾಕಿದ ಸರ್. ರಿಪೇರಿ ಮಾಡ್ಬೇಕು
3: ಒಂದ್ 8 ಮೀಟರ್ ಸರ್. ಅದಕ್ಕೆ ಅದು ಹಳ್ಳ ಬಂದು ನೀರು
2: ತೊಂದ್ರೆ ಕೊಡ್ತದೆ ಅಂತ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಉತ್ತರ ಕೇಳಿ, ನಮ್ ಸಮಯ ಮುಗಿತಾ ಇದೆ ಡಾಕ್ಟರ್. ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
0: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
2: ತುಂಬಾ ಸಂತೋಷ ಡಾಕ್ಟರ್. ಕೇಳಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತೆ ಕೇಳುಗರಿಗೂ ಎಲ್ಲ ಕಡೆಯಿಂದ ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ವಿಷಯವಾಗಿ ಉತ್ತರಿಸಿದವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಹಾಗೂ ರಾಜ್ಯಲಕ್ಷ್ಮಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಮತ್ತು ಸೈಯದ್ ನಬಿವುಲ್ಲಾ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕೇಳಿ ವನಜಾಕ್ಷಿ ಎಂ ನಾಯ್ಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.
7: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಶಿರಸಿ ತಾಲೂಕು ಸೋಂದ ಬಾಡೊಂಬೆ ಮನೆಯ ಶ್ರೀಮತಿ ವನಜಾಕ್ಷಿ ಎಂ ನಾಯ್ಕ ಮತ್ತು ಬಳಗದವರಿಂದ ಸಾಂಪ್ರದಾಯಿಕ ಮದುವೆಯ ಹಾಡುಗಳು. ಮೊದಲಿಗೆ ಮಾಲೆ ಹಾಕುವ ಹಾಡು.

ಇದುವರೆಗೆ ವನಜಾಕ್ಷಿ ಎಂ ನಾಯ್ಕ್ ಮತ್ತು ಸಂಘಟಕರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

0: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है। अन्नदाता का बढ़ता मान पीएम किसान।
1: आकाशवाणी कारवार समय 7:34 आगे इन मुझे ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಎದೆ ಹಾಲು ಮಾತ್ರ ಕೊಡಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷ ತನಕ ಎದೆ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲೀಹ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ

0: 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000ಕ್ಕೂ ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ನೀಡುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014ರಲ್ಲಿ 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014ರ ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ

0: ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರು ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ ಶೇಕಡ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ನು ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಕೇಳಿ, ಬದಲಾಗುತ್ತಿರುವ ಅತ್ತೆ ಸೊಸೆ ಸಂಬಂಧ, ಈ ಕುರಿತು ಮಾತನಾಡುತ್ತಾರೆ ದೀಪಾ ಚಾಟಿ.
2: ಬದಲಾಗುತ್ತಿರುವ ಅತ್ತೆ ಸೊಸೆಯರ ಸಂಬಂಧ. ಈಕೆ ಕೆಲವಾರು ದಿನಗಳ ಹಿಂದೆ ನಮ್ಮ ಗೆಳತಿಯ ಮನೆಗೆ ಹೋಗಿದ್ದೆ. ಮೇಲಿನ ಮಹಡಿಯಲ್ಲಿ ಸೊಸೆ ಸಂಗೀತಾಭ್ಯಾಸ ಮಾಡುತ್ತಿದ್ದಳು. ಸೊಸೆಗೆ ಅತ್ತೆ ಕಾಫಿ ಮಾಡಿ ಮೇಲೆ ಒಯ್ದು ಕೊಟ್ಟಳು. ಹಾಗೂ ಸಂಗೀತ ಕ್ಲಾಸಿನ ಸಮಯ ಆಯಿತು, ನೀನು ಯಾವಾಗ ಹೋಗುವಿ ಎಂದು ಅತ್ಯಂತ ಮೃದುವಾಗಿ ಕೇಳಿದಳು. ಆಗ ಸೊಸೆ, ಅಮ್ಮ ಇನ್ನೊಂದು 10 ಮಿನಿಟಿನಲ್ಲಿ ಬಿಡುವೆ, ನಿಮಗೆಲ್ಲಾದರೂ ಬಿಡಬೇಕೇನು? ಹೌದು ಸುಷ್ಮಾ, ನಾನು ನನ್ನ ಗೆಳತಿ ಇಬ್ಬರಿಗೂ ಲೈಬ್ರರಿ ಹತ್ತಿರ ಬಿಡು, ನಂತರ ಮಂಡಳ್ ಮೀಟಿಂಗು ಮುಗಿಸೇ ಬರ್ತೇನೆ. ಸರಿ ಎಂದ ಸೊಸೆ ಗ್ಯಾರೇಜಿನಿಂದ ಕಾರನ್ನು ಹೊರತೆಗೆದು ನಮ್ಮಿಬ್ಬರನ್ನು ಕಾರಿನಲ್ಲಿ ಕೂಡಿಸಿಕೊಂಡು ಲೈಬ್ರರಿಗೆ ಬಿಟ್ಟು ಬಾಯಮ್ಮ ಎಂದೆನ್ನುತ್ತಾ ನಡೆದೇ ಬಿಟ್ಟಳು. ನನಗೆ ಆಶ್ಚರ್ಯವೋ ಆಶ್ಚರ್ಯ, ಒಂದು ಕ್ಷಣ ಇವರಿಬ್ಬರು ಸ್ವಂತ ಅಮ್ಮ ಮಗಳೇನೋ ಎನ್ನಿಸಿದ್ದು ಸುಳ್ಳಲ್ಲ. ಒಂದು ಸಲ 70ರ ದಶಕದ ಅತ್ತೆ ಕಣ್ಣು ಮುಂದೆ ಸುಳಿದು ಮರೆಯಾದಳು. ಹೊಳೆಯುತ್ತಿರುವ ರೇಷ್ಮೆ ಭರ್ಜರಿ ಸೀರೆ ತಲೆಯ ಮೇಲೆ ಸೆರಗನ್ನು ಹೊದ್ದುಕೊಂಡು ಯಾವಾಗಲೂ ಸಿಟ್ಟಿನಿಂದ ಕಂಗೊಳಿಸುತ್ತಿರುವ ಕಣ್ಣುಗಳು, ಧುಮುಗುಡುತ್ತಿರುವ ಮುಖ, ಮಾತುಗಳಂತೂ ಯಾವಾಗಲೂ ವಕ್ರವೇ. ಒಂದೊಂದು ಶಬ್ದವೂ ಸೊಸೆಗೆ ಆಜ್ಞೆಯ ಥರವೇ. ಅಕ್ಕಪಕ್ಕದವರ ಸೊಸೆಯರ ಬಗ್ಗೆ ಆಡಿಕೊಳ್ಳುವುದು, ಅವರೊಂದಿಗೆ ತನ್ನ ಸೊಸೆಯನ್ನು ತುಲನೆ ಮಾಡುವುದು, ಅವಳ ಸೊಸೆ ಯಾವತ್ತಿದೆ

ಆದರೂ ಆಕೆಯ ಕೈ ಕೆಳಗೇನ ಕೆಲಸದವಳೆಯೇ ಹೊರತು ಮುಖ್ಯವಾಗಲು ಬಿಡುತ್ತಲೇ ಇರಲಿಲ್ಲ. ಅವಳೆಷ್ಟೇ ನೀಟಾಗಿ ಕೆಲಸ ಮಾಡಿದರೂ ಕೂಡ ತಪ್ಪುಗಳನ್ನು ಹುಡುಕಿ ತೆಗೆಯುವುದರಲ್ಲಿ ನಿಸ್ಸೀಮಳು. ಆದರೆ ಇಂದಿನ ಪರಿಸ್ಥಿತಿ ನೋಡಿದಾಗ ಅತ್ತೆ ಸೊಸೆಯರೇ ಇಕ್ವೇಷನ್ ಬದಲಾಗಿದೆ ಎಂದು ಹೇಳಬಹುದು. ಹೊಸ ಯುಗದ ಅತ್ತೆ ಬುದ್ಧಿಮತ್ತೆಯಲ್ಲಿ ಜಾಣೆ, ಕಲಿತವಳು, ಹೃದಯವಂತಳು ಹಾಗೂ ಗೆಳತಿಯಂತೆ ಜೊತೆಗಾತಿ. ತನ್ನ ಮಗನ ಹೆಂಡತಿಯನ್ನು ಸೊಸೆಗಿಂತ ಹೆಚ್ಚು ಗೆಳತಿಯಾಗಿ ಪರಿವರ್ತಿಸಿಕೊಂಡಿದ್ದಾಳೆ. ಇಂದಿನ ಎಷ್ಟೊಂದು ಅತ್ತೆಯರನ್ನು ಕಂಡಾಗ ಅವರ ಗಂಡು ಮಕ್ಕಳೆಲ್ಲ ಅಮೇರಿಕನೋ, ಇಂಗ್ಲೆಂಡೋ, ಆಸ್ಟ್ರೇಲಿಯನೋ ಎಂದು ಬೇರೆ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಆಗ ಅವರ ಅನವು ಆಪತ್ತಿನಲ್ಲಿ ಅತ್ತೆಯಾದವಳು ಬೇರೆ ದೇಶಕ್ಕೆ ತೆರಳಿ ಅವರ ಬಾಣಂತನವು ಮತ್ತೊಂದು ಮಾಡಿ ಬರುತ್ತಾಳೆ. ಅಲ್ಲದೆ ಇಂಟರ್ನೆಟ್ನಲ್ಲಿ ಚಾಟಿಂಗ್ ಮಾಡಬಹುದು, ಇಮೇಲ್ ಕಳಿಸಿ ಉತ್ತರಕ್ಕೆ ಕಾಯುತ್ತಿರುತ್ತಾಳೆ. ತಾನು ಮನೆಯಲ್ಲಿ ಮಾಡಿದ ತಿಂಡಿಗಳನ್ನೆಲ್ಲ ಕ್ಲಿಕ್ಕಿಸಿ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾಳೆ. ಏನೇ ವಿಷಯವನ್ನು ಸೊಸೆಯೊಂದಿಗೆ ಚರ್ಚಿಸುತ್ತಾಳೆ. ಅಲ್ಲದೆ ಅವಳು ತನ್ನ ಮಕ್ಕಳೊಂದಿಗೆ MTV ಹಚ್ಚಿಕೊಂಡು ಆ ಹಾಡಿಗೆ ತಕ್ಕ ಹಾಗೆ ಡಾನ್ಸ್ ಕೂಡ ಮಾಡುತ್ತಿರಬಹುದು. ಅಥವಾ ಸೊಸೆಯ ಫೇವ್ರೇಟ್ ಸೀರಿಯಲ್ಗಳಿದ್ದರೆ ಅವಳೊಂದಿಗೆ ಸರಿ ರಾತ್ರಿಯಾದರೂ ನೋಡುತ್ತಾ ತನ್ನ ಕಮೆಂಟ್ ಮಾಡುತ್ತಾ ಆಕೆಯ ಕಮೆಂಟಿಗೆ ನಗುತ್ತಾ ಕಳೆಯಬಹುದು. ಅವಳೀಗ ಕುರುಪಿ ಸ್ವರೂಪದ ಲಲಿತಾ ಪವಾರಳಾಗದೆ ಸುಂದರ ಸುಶಿಕ್ಷಿತ ಹೇಮಾ ಮಾಲಿನಿಯಂತಹ ಅತ್ತೆಯಾಗಿದ್ದಾಳೆ. ಗರ್ವಿಷ್ಠ ಅಹಂಕಾರ ಭರಿತ ತನ್ನದೇ ನಡೆಸುವ ಅತ್ತೆಯರ ಕಾಲ ಈಗ ಮುಗಿದು ಹೋಗುತ್ತಿದೆ. ಈಗಿನ ಅತ್ತೆಯರು ಸೊಸೆಯಂದಿರು ಹೊರಗೆ ದುಡಿಯುತ್ತಿರುವುದರಿಂದ ಮನೆಯ ಜವಾಬ್ದಾರಿ ಜೊತೆಗೆ ಮೊಮ್ಮಕ್ಕಳ ಲಾಲನೆ ಪಾಲನೆಯ ಜವಾಬ್ದಾರಿಯನ್ನು ಅತ್ಯಂತ ಸಹನೆಯಿಂದ ನಿರ್ವಹಿಸುತ್ತಿರುತ್ತಾರೆ. ಸೊಸೆ ಹಾಗೂ ಅತ್ತೆ ಇಬ್ಬರಿಗೂ ತಮ್ಮ ಸಲುವಾಗಿಯೇ ಸ್ವಲ್ಪ ಸ್ಪೇಸ್ ಬೇಕಾಗುತ್ತದೆ. ಒಟ್ಟು ಕುಟುಂಬ ಉಳಿಸಲು ಸೊಸೆಯದು ಪಾಲಿರುತ್ತದೆ. ಈಗೇನು ಹಿಂದಿನ ಕಾಲದಂತೆ ಮನೆಯ ತುಂಬ ಮಕ್ಕಳಿರುವುದಿಲ್ಲ. ಅಸೂಯೆ ಪಡಲು ಓರಗಿತ್ತಿಯರು ಇರುವುದೂ ವಿರಳ. ಒಂದೋ ಎರಡೋ ಮಕ್ಕಳಿರುವ ಚಿಕ್ಕ ಕುಟುಂಬ. ಹೀಗಾಗಿ ಅತ್ತೆಯ ಜೊತೆಗೆ ಸೊಸೆಯ ಪ್ರೀತಿಯ ಬಂಧ ಗಾಢವಾದದ್ದೇ ಆದರೆ ಇಬ್ಬರೂ ಒಂದೇ ನೆಲೆಯಲ್ಲಿ ಕೊನೆಯವರೆಗೂ ಇರುವುದು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು. ರಜನಿ ದುಡಿಯುತ್ತಿರುವ ಮಹಿಳೆ. ಆಕೆ ತನ್ನ ಅತ್ತೆಯ ಕುರಿತಾಗೆ ನಮ್ಮ ಅತ್ತೆ ಎನ್ನುವುದಕ್ಕಿಂತ ಅಮ್ಮ ಎನ್ನುವುದೇ ವಾಸಿಯೇನು. ಅಮ್ಮ ಕೂಡ ಪ್ರೈವೇಟ್ ಫರ್ಮ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ಆಕೆಗೆ ಹೊರಗಿನ ಕಷ್ಟಕೋಟಲೆಗಳ ಅರಿವಿದೆ. ಅದಕ್ಕಾಗಿ ಆಕೆ ತನ್ನ ಕಷ್ಟವನ್ನು ಬೇಗನೆ ಅರಿಯುತ್ತಾಳೆ. ನಾವಿಬ್ಬರೂ ಕೂಡಿಯೇ ಪಾರ್ಟಿಗೆ ಹೋಗುತ್ತೇವೆ, ಪಾರ್ಟಿ ಅರೇಂಜ್ ಮಾಡುತ್ತೇವೆ, ಇಬ್ಬರೂ ಕೂಡಿಯೇ ಶಾಪಿಂಗ್ ಮಾಡುತ್ತೇವೆ. ಆಕೆ ಅತ್ಯಂತ ಸ್ನೇಹಮಯಿ ಹಾಗೂ ಹೃದಯವಂತಳು. ಹೀಗಾಗಿ ನನ್ನ ಗೆಳತಿಯರೆಲ್ಲ ನನ್ನ ಕುಂಡ್ಲಿ ಗಂಡನಕ್ಕಿಂತ ಅತ್ತೆಯ ಜೊತೆಗೆ ಕೂಡಿದೆ ಎಂದು ಛೇಡಿಸುತ್ತಿರುತ್ತಾರೆ. ಅವರಿಗೆಲ್ಲ ಅಮ್ಮ ಪ್ರಿಯ ವ್ಯಕ್ತಿಯಾಗಿದ್ದಾಳೆ ಎಂದು ಹೇಳಬಹುದು ಎನ್ನುತ್ತಾಳೆ ರಜನಿ. ಇಬ್ಬರೂ ಕಲಿತವರಾಗಿರುವುದರಿಂದ ಪರಸ್ಪರ ಗೌರವಯುತವಾದ ನಡವಳಿಕೆ ಹೊಂದಿದವರಾಗಿರುತ್ತಾರೆ. ಯಾವಾಗಲೂ ಇನ್ನೊಬ್ಬರಿಗೆ ಉಪದೇಶ ಕೊಡುವುದಾಗಲಿ ಯಾವುದೇ ವಿಧದ ಹೇರಿಕೆ ಅಲ್ಲಿರುವುದಿಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ಅತ್ತೆಯರು ಕಲಿತವರ ಮಧ್ಯೆ ಹೋಗಬೇಕಾಗುತ್ತದೆ. ಆಕೆಯ ಸ್ವಂತ ಮಕ್ಕಳೇ ತಾಯಿಯ ಜ್ಞಾನವನ್ನು ಎತ್ತಿ ತೋರಿಸಿ ಆ ಚಿಕ್ಕ ಮಕ್ಕಳೇ ಅವಳನ್ನು ಗೈಡ್ ಮಾಡುತ್ತಾರೆ. ಹೀಗಾಗಿ ಅತ್ತೆಯರು ಕೆಟ್ಟದಾಗಿ ಬ್ರ್ಯಾಂಡ್ ಆಗಲು ಸಿದ್ಧರಿರುವುದಿಲ್ಲ. ಜೊತೆಗೆ ಕೂಡಿ ಇರುವುದಷ್ಟೇ ಅಲ್ಲದೆ ಈಗೀಗ ಪರಸ್ಪರ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ನಿಲ್ಲುವುದು ಕೂಡ ಈಗಿನ ಅತ್ತೆ ಸೊಸೆಯರ ನಡುವೆ ಬೆಳೆದು ಬಂದಿದೆ. ಇಂಥ ಬದಲಾಗುತ್ತಿರುವ ಸ್ಥಿತಿ ಕೇವಲ ಮಧ್ಯಮ ಅಥವಾ ಮೇಲ್ಮಧ್ಯಮ ಕುಟುಂಬದಲ್ಲಿ ಮಾತ್ರ ಕಾಣುತ್ತಿಲ್ಲ, ನಮ್ಮ ಮನೆ ಕೆಲಸದವಳು 7-8 ಮನೆಗಳಲ್ಲಿ ಕಸ ಮುಸುರೆ ಮಾಡುತ್ತಿರುವಳು. ಈಗೀಗ ಆಕೆ ತನ್ನ ಜೊತೆಗೆ ಸೊಸೆಯನ್ನು ಕರೆದುಕೊಂಡು ಬರುತ್ತಾಳೆ. ಅಲ್ಲದೆ ಹೇಳುತ್ತಾಳೆ, ಅಲ್ರಿ ಅವ್ವಾರ, ನಾನು ಮನ್ಯಾಗ ಕೂತ್ಕೊಂಡು ಆಕಿನ್ನಷ್ಟು ದುಡ್ಯಾಕ್ ಕಳಿಸ್ಬೋದ್ರಿ, ಆದ್ರೆ ಮನ್ಯಾಗ ಒಬ್ಬಾಕಿನ ಕೂತೇನು ಮಾಡಲಿ, ನಾವಿಬ್ರು ಕೂಡಿ ಅರ್ಧ ಅರ್ಧ ಹಂಚ್ಕೊಂಡು ಕೆಲಸ ಮಾಡಿದ್ರೆ ದೌಡನ ಮನೆಗೆ ಹೋಗಾಕೈತಿ, ಇಬ್ಬರೂ ಮಧ್ಯಾಹ್ನ TV ನೋಡ್ಕೋತ ಆರಾಮ್ ತಗೋಬಹುದು ಎಂದೆನ್ನುತ್ತಾಳೆ. ಅಂಥ ಒಂದು ವಿಶಾಲತೆ ಅವಳಲ್ಲಿ. ಇಂಥ ಒಳ್ಳೆ ಸುದ್ದಿಗಳು ಎಲ್ಲೆಡೆ ಹರಡುವುದಿಲ್ಲ ಅಥವಾ ಪಸರಿಸಿಲ್ಲ ಅಂತ ಹೇಳಬಹುದು. ಇನ್ನೂ ಕೆಲವು ಕಡೆ ವರದಕ್ಷಿಣೆ ಸಾವುಗಳು, ಮನೆಯಲ್ಲಿ ಹಿಂಸೆಗಳು ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಲೇ ಇರುತ್ತವೆ. ಕಲಿತವರೆಲ್ಲ ಕಿರುಕುಳ ಕೊಡುವುದಿಲ್ಲ ಅಂತೇನಿಲ್ಲ, ಆದರೆ ಹಿಂದಿನದಕ್ಕೆ ಹೋಲಿಸಿದರೆ ಪ್ರಮಾಣ ಕಡಿಮೆಯಾಗಿದೆ ಎಂದು ಹೇಳಬಹುದು. ನ್ಯಾಯಾಲಯ ಕೂಡ ಇದಕ್ಕೆ ಕಾರಣ ಇರಬಹುದು. ಅದಕ್ಕಾಗಿ ತಮಗಾದ ತೊಂದರೆ, ಹಿಂಸೆ, ಕಿರುಕುಳಗಳು ತಮ್ಮ ಮಕ್ಕಳಿಗೆ, ಸೊಸೆಯರಿಗೆ ಆಗದಂತೆ ನೋಡಿಕೊಳ್ಳಬೇಕಾಗಿರುವುದು ಈಗಿನ ಅತ್ತೆ ಮಾವನ ತಾಯಿ ತಂದೆಗಳ ಕರ್ತವ್ಯವೂ ಹೌದು, ಜವಾಬ್ದಾರಿಯೂ ಹೌದು. ಅಂದರೆ ಸುಖಿ ಜೀವನಕ್ಕೆ ಸೋಪಾನವಾಗಬಲ್ಲದು. ಸೊಸೆಯಂದಿರು ಹೊರಗೆ ದುಡಿಯುತ್ತಿರುವುದನ್ನು ಅವಳಿಗೂ ಮನೆಯಲ್ಲಿ ಒಬ್ಬರು ಹಿರಿಯರು ಮ್ಯಾನೇಜ್ ಮಾಡುವವರು ಇದ್ದರೆ ಒಳಿತೇನೋ ಎನ್ನಿಸುವುದು ಸಹಜ. ಏನೇ ದುಡ್ಡು ಕೊಟ್ಟು ಕೆಲಸದವರನ್ನಿಟ್ಟುಕೊಂಡರೂ ಪ್ರೀತಿ ಅಂತಃಕರಣಪೂರ್ವಕವಾಗಿ ಮನೆ ಮಂದಿ ಮಕ್ಕಳನ್ನು ನೋಡುವಂತೆ ಕೆಲಸದವರು ನೋಡಿಕೊಳ್ಳುವುದು ಅಸಾಧ್ಯ ಎನ್ನುವುದು ಆಕೆಗೂ ಮನವರಿಕೆಯಾಗಿರಬಹುದು. ಮನೆಯಲ್ಲಿ ಹಿರಿಯರಿರುವುದು

ಇದರಿಂದ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿ ಅರಳಲು ಸಹಾಯವಾಗಬಹುದು. ಮುಂದಿನ ಭವಿಷ್ಯ ಉಜ್ವಲವಾಗಲೂಬಹುದು. ನೈತಿಕ ಮೌಲ್ಯಗಳಿಂದ ಭಯಭಕ್ತಿಯಿಂದ ಚಟಗಳ ದಾಸನಾಗದಿರಲೂಬಹುದು. ಇದನ್ನೆಲ್ಲ ಅರಿತುಕೊಂಡ ಇಂದಿನ ಜಾಣ ಕಲಿತ ಸೊಸೆಯಂದಿರು ಸಾಕಷ್ಟು ಖರ್ಚು ಮಾಡಿ ಕೆಲಸದವರನ್ನಿಟ್ಟುಕೊಂಡರೂ ಕೂಡ ಮನೆಯಲ್ಲಿ ಹಿರಿಯರಿರಲು ಬಯಸುತ್ತಾರೆ.

ಇದುವರೆಗೂ ಬದಲಾಗುತ್ತಿರುವ ಅತ್ತೆ ಸೊಸೆ ಸಂಬಂಧ ಈ ಕುರಿತು ಮಾತನಾಡಿದವರು ದೀಪಾ ಛಾಟಿ. ಈಗ ಭಾವಗೀತೆಗಳು

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ NDA ಸರ್ಕಾರ 12 ವರ್ಷ ಪೂರೈಸಿದ್ದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದಿರಿ. 8:30 ಮತ್ತೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಉದಯಶಂಕರ್ ಪುರಾಣಿಕ್, ವಿಜ್ಞಾನ ಲೇಖಕರು ಮತ್ತು ಎಐ ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ವಿಷಯ ಕುರಿತಂತೆ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ವಿಜ್ಞಾನ ಲೇಖಕರು, ಎಐ ತಜ್ಞರು, ಟೆಕ್ಸಾಸ್ ಖಾಸಗಿ ಸಂಸ್ಥೆಯೊಂದರ ವಿಜ್ಞಾನಿಗಳು ಆದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ.
2: ಸರ್, ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಮ್ಮ ಭಾರತದ ಒಂದು ಬಹುದೊಡ್ಡ ಘೋಷಣೆ. ಕಳೆದ 12 ವರ್ಷಗಳಲ್ಲಿ ಈ ಘೋಷಣೆಗೆ ಮತ್ತಷ್ಟು ಸೇರ್ಪಡೆ ಮಾಡಲಾಯಿತು, ಜೈ ವಿಜ್ಞಾನ್ ಮತ್ತು ಜೈ ಅನುಸಂಧಾನ್ ಅಂತ. ಈ ಒಂದು ಘೋಷಣೆಯಲ್ಲೇ ನಾವು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಕೇಂದ್ರ ಸರ್ಕಾರ ಎಷ್ಟು ಆದ್ಯತೆಯನ್ನ ಕೊಡ್ತಾ ಇದೆ, ಕೊಟ್ಟಿದೆ ಅನ್ನುವುದರ ಒಂದು ಉಲ್ಲೇಖವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬಹುದು. ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮೂಲಕ ಅಕಾಡೆಮಿ ಮತ್ತು ಇಂಡಸ್ಟ್ರಿ ಇವುಗಳ ನಡುವೆ ಏನೊಂದು ಅಂತರ ಇತ್ತು, ಇದನ್ನ ಕಡಿಮೆ ಮಾಡೋದಕ್ಕೆ ತುಂಬಾ ವ್ಯಾಪಕವಾದ ಒಂದು ಪ್ರಯತ್ನಗಳನ್ನ ಮಾಡಲಾಗಿದೆ. ವಿಜ್ಞಾನ ಧಾರಾ ಸ್ಕೀಮ್ ಒಂದು ಉಪಕ್ರಮ, ಈ ಎಲ್ಲಾ ಒಂದು ಪ್ರಯತ್ನಗಳ ಮೂಲಕ ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಅಪ್ಕಮಿಂಗ್ ಮುಂದುವರಿದ ಭವಿಷ್ಯದ ತಂತ್ರಜ್ಞಾನಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಒಂದು ಒತ್ತನ್ನ ನೀಡಿದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.

0: ಮೊದಲು ಅದಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅಟಲ್ ವಾಜಪೇಯಿ ಅವರು ಅದಕ್ಕೆ ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. ಈಗ ಮೋದಿಜಿಯವರು ಜೈ ಅನುಸಂಧಾನ ಅಂತ ಸೇರಿಸಿದರು. ನನ್ನ ಪ್ರಕಾರ ಇವು ನಾಲ್ಕು ನಮ್ಮ ದೇಶದ ಆಧಾರ ಸ್ತಂಭ ಆಗುತ್ತೆ. ರೈತರು ಇದ್ದಾರೆ, ಸೈನಿಕರು ಇದ್ದಾರೆ, ಅದೇ ರೀತಿ ವಿಜ್ಞಾನಿಗಳು ಮತ್ತು ಸಂಶೋಧಕರು. ಸಂಶೋಧನೆ ಅಂತವೆ ಅನುಸಂಧಾನ ಅಂತ ಅಂದ್ರೆ, ಸೊ ನೀವಾಗ್ಲೇ ಹೇಳಿದ್ರೆ ಈ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದು ಯಾತಕ್ ಬಂತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹಿಂದೆನೂ ಕೂಡ ಸಂಶೋಧನೆ ನಡೀತಿತ್ತು ನಮ್ಮ ದೇಶದಲ್ಲಿ, ಇಲ್ಲ ಅಂತಲ್ಲ. ಆದರೆ ಆ ಸಂಶೋಧನೆ ಮಾಡುವಂತ ಸಂಸ್ಥೆಗಳಿಗೆ ಮತ್ತೆ ಸಂಶೋಧನಾ ನಡೆದ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯಮದ ನಡುವೆ ಒಂದು ಅಂತರ ಇತ್ತು. ಇದು ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ರಿಲೇಶನ್ಶಿಪ್ ಅಂತ ಹೇಳಿ ಕರಿತೀವಿ. ಅದು ಇರಲಿಲ್ಲ, ಪೂರಕವಾಗಿರಲಿಲ್ಲ. ಇವರು ಪಾಪ ಮಾಡಿದ್ದಲ್ಲೇ ಉಳಿತಾ ಇತ್ತು. ಅವರು ನಮ್ಮ ನಿರೀಕ್ಷೆಗೆ ತಕ್ಕಂಥದ್ದೇನೋ ಆಗ್ತಾ ಇಲ್ಲ ಅಂತ ಬೇರೆ ದೇಶಗಳನ್ನು ನೋಡುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇತ್ತು. ಇದು ತಪ್ಪಬೇಕು, ಎಲ್ಲರೂ ಒಂದೇ ಕಡೆ ಬರಬೇಕು. ಮತ್ತೆ ವಿಶೇಷವಾಗಿ ಹೊಸ ಸಂಶೋಧಕರು ಏನಿದ್ದಾರೆ ಅಂದ್ರೆ ಸಂಶೋಧನೆ ಮಾಡ್ತಾ ಇರೋ ವಿದ್ಯಾರ್ಥಿ, ಬರೀ ಸಂಶೋಧನೆ ಅಷ್ಟೇ ಅಲ್ಲ, ಆ ಸಂಶೋಧನೆನ ಆತ ಏನಾರು ಒಂದು ನವೋದ್ಯಮ ಆಗಿ ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ಏನು ಆರ್ಥಿಕ ನೆರವು ಬೇಕಾಗ್ಬೋದು, ಅದಕ್ಕೆ ಆ ಮಾರ್ಗದರ್ಶನ ಬೇಕಾಗ್ಬೋದು, ಅದಕ್ಕೆ ಸೌಲಭ್ಯಗಳು ಬೇಕಾಗ್ಬೋದು, ಇದೆಲ್ಲವನ್ನೂ ಕೂಡ ಈ ಒಂದು ಯೋಜನೆಯಲ್ಲಿ ನೀವು ಹೇಳಿದ್ರಲ್ಲ ANRF ಯೋಜನೆಯಲ್ಲಿ ಕೊಡಬೇಕು ಹಾಗೆ ಅಂತ ಹೇಳಿ ಆ ಕೇಂದ್ರ ಸರ್ಕಾರ ಇದನ್ನ ಅನುಷ್ಠಾನಕ್ಕೆ ತಂದಿದೆ. ಸುಮಾರು 6 ವರ್ಷಗಳಲ್ಲಿ ಇದಕ್ಕೆ 1,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕು ಹಾಗೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಶ್ರೋತೃಗಳ ಗಮನಕ್ಕೆ ಈ ಒಂದು ಯೋಜನೆಯ ಕೆಲವು ಮುಖ್ಯ ಅಂಶಗಳನ್ನ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನೀವಾಗ್ಲೇ ಹೇಳಿದ್ರೆ ವಿಜ್ಞಾನ ದಾರ ಯೋಜನೆಯಲ್ಲಿ ಯಾತಕ್ಕೆ ಇದು ಬಂತು ಅಂತ ನೋಡೋದಾದ್ರೆ, ಈಗಿನ ಒಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ಸಂಶೋಧನೆಗಳು ಗುರುತಿಸಲ್ಪಡಬೇಕು, ನಮ್ಮ ಸಂಶೋಧಕರು ಗುರುತಿಸಲ್ಪಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳು, ಅದಕ್ಕೆ ಬೇಕಾದಂತಹ ಕೌಶಲ್ಯ, ಅದಕ್ಕೆ ಬೇಕಾದಂತಹ ಶಿಕ್ಷಣ ವ್ಯವಸ್ಥೆ, ಇದೆಲ್ಲವೂ ಕೂಡ ಬೆಳಿಬೇಕು, ಅದಕ್ಕೆ ಬೇಕಾಗ್ಲಿಕ್ಕೆ ಅಂತ ಹೇಳಿ ಈ ವಿಜ್ಞಾನಧಾರ ಯೋಜನೆಯನ್ನು ತಂದಿದ್ದಾರೆ. ಇದರಲ್ಲಿ ಇದೇ ರೀತಿ ಕೆಲವೊಂದು ಸೌಲಭ್ಯ ವಂಚಿತರು ಅಂತ ನಾವೇನೋ ಹೇಳ್ತೇವೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಸಂಶೋಧನಾ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಇದ್ರೂ ಕೂಡ ಮೂಲ ಸಂಶೋಧನೆಯಲ್ಲಿ ತೊಡಗಿರುವಂತ SC/ST ಸಮುದಾಯದವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವ್ರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ 3 ವರ್ಷದಲ್ಲಿ ಸುಮಾರು 60,00,000 ಅನುದಾನವನ್ನ ಅವರಿಗೆ ಕೊಡ್ತಾ ಇದ್ರು. ಇವರು SC/ST ಸಮುದಾಯಕ್ಕೆ ಸೇರಿದವರಾಗಿದ್ರೆ ಅಂತ ಅಭ್ಯರ್ಥಿಗಳಿಗೆ 3 ವರ್ಷಕ್ಕೆ 60,00,000 ಅವರಿಗೆ ಸಹಾಯಧನ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟೋ ಬಾರಿ ಏನಾಗಿರುತ್ತೆ, ಒಂದು ಒಳ್ಳೆ ಯೋಜನೆ ಇರುತ್ತೆ, ಅದಕ್ಕೆ ಬೇಕಾದಂತ ಗ್ರಾಂಟ್ ಸಿಕ್ಕಿರೋದು, ಎಲ್ಲ ಹುಡುಕಿರ್ತಾರೆ, ಯಾರನ್ನೋ ಕೇಳಿರ್ತಾರೆ, ಕೊನೆಯಲ್ಲಿ ಯಾರೋ ಒಂದಿಷ್ಟು ಜನ ಸಿಕ್ಕರೂ ಕೂಡ ಬಹಳ ಕಡಿಮೆ ಸಿಕ್ಕಿರುತ್ತೆ. ಒಂದು 5,00,000, 8,00,000, 20,00,000 ಸಿಕ್ಕರೆ ಅದೇ ಬಹಳ ದೊಡ್ಡದು ಅಂತ. ಅದರಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಈ ANRF ಗಳಿಗೆ ಅಂತ ಒಳ್ಳೆ ಪ್ರಾಜೆಕ್ಟ್ ಗಳಿಗೆ 5 ಕೋಟಿವರೆಗೂ ಕೂಡ ನಾವು ಪ್ರಾಜೆಕ್ಟ್ ಗ್ರಾಂಟ್ ಅನ್ನ ಕೊಡ್ತೀವಿ ಹೀಗೆ ಅಂತ ಮಾಡಿದ್ರೆ. ಈ ರೀತಿ ಅನೇಕ ಸೌಲಭ್ಯಗಳು ANRF ನಲ್ಲಿ ಇದೆ. ಇದನ್ನ ನಮ್ಮ ರಾಜ್ಯದ ಸಂಶೋಧನಾ ವಿದ್ಯಾರ್ಥಿಗಳು ಬಳಸ್ಕೋಬೇಕು ಮತ್ತೆ ವಿಜ್ಞಾನಿಗಳು ಕೂಡ ಬಳಸ್ಕೋಬೇಕು ಅಂತ ನಾ ಇಲ್ಲಿ ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
1: ಹೇಳಿದ್ರಿ 1,00,000 ಕೋಟಿ ರೂಪಾಯಿ ಒಂದು ಫಂಡ್ ಅನ್ನ ಏನು ಇಡಲಾಗಿದೆ, 6 ವರ್ಷದಲ್ಲಿ ಇದನ್ನ ಬಳಸುವ ಒಂದು ಗುರಿ ಇದೆ ಅಂತ ಹೇಳಿ. ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ, ಖಾಸಗಿ ವಲಯದ ಸಂಶೋಧನೆಗೆ ಕೂಡ ಹೆಚ್ಚಿನ ಒತ್ತನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತೆ ಇಂಡಸ್ಟ್ರಿ ಮತ್ತೆ ರಿಸರ್ಚ್ ಇವೆರಡರ ನಡುವಿನ ಅಂತರದ ಬಗ್ಗೆ ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ. ನಮ್ಮಲ್ಲಿ ಕಳೆದ 12 ವರ್ಷಗಳಲ್ಲಿ ಸ್ಟಾರ್ಟ್ಅಪ್ಗಳಿಗೆ, ನವೋದ್ಯಮಗಳಿಗೆ, ಮತ್ತೆ ತಂತ್ರಜ್ಞಾನ ಆಧಾರಿತ ಉದ್ಯಮಗಳಿಗೆ, ಮತ್ತೆ ನಾವೇನು ಯೂನಿಕಾರ್ನ್ ಅಂತ ಹೇಳ್ತೀವಿ, ಹೆಚ್ಚಿನ ಬಂಡವಾಳ ಬೇಡುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಉದ್ಯಮಿಗಳು ಮತ್ತೆ ಉದ್ಯಮಗಳಿಗೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇರೋದನ್ನ ಕಾಣ್ತೀವಿ. ಸ್ಟಾರ್ಟ್ಅಪ್ ಇಂಡಿಯಾ ಇರಬಹುದು, ಸ್ಟ್ಯಾಂಡಪ್ ಇಂಡಿಯಾ ಇರಬಹುದು, ಮತ್ತೆ ಡಿಜಿಟಲ್ ಇಂಡಿಯಾ, ಅಂದರೆ ಒಟ್ಟಾರೆ ಈ ದೇಶದ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿರೋದನ್ನ ನಾವು ಕಾಣ್ತೀವಿ. ಒಟ್ಟಾರೆ ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ ಅಂತ
0: ನೋಡಿ. ಈ ನವೋದ್ಯಮಗಳ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಶ್ರೋತೃಗಳಿಗೆ ಬಹಳ ಸುಲಭವಾಗಿ ಅರ್ಥ ಆಗ್ಲಿ ಅಂತ ನನ್ನದೇ ಆದಂತ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನ್ ಸಮಸ್ಯೆಗಳಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. 2010 ಶುರು ಮಾಡಿದಂತ ಒಂದು ನವೋದ್ಯಮ, ಇದು ಬೆಂಗಳೂರಲ್ಲಿ ಶುರು ಮಾಡಿದ್ವಿ. ಏನೆಲ್ಲ ಸಮಸ್ಯೆಗಳು ಬಂತು ಅಂತ ಹೇಳ್ತೇನೆ. ಈ ನವೋದ್ಯಮದ ಉದ್ದೇಶ ಏನಿತ್ತು ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ಕನ್ನಡಿಗರಾಗಿ ನಾವು ಹೆಮ್ಮೆ ಪಡುವಂತ ಒಂದು ನವೋದ್ಯಮ ಅದು. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಜಪಾನ್ ಹೊರತಾಗಿ ಈ ಕಂಪ್ಯೂಟರ್ನಲ್ಲಿ ಮೆಮರಿ ಚಿಪ್ಸ್ ಅಂತ ಬರುತ್ತೆ, DRAM ಚಿಪ್ಸ್ ಅಂತ ಹೇಳಿ ಬರುತ್ತೆ. ಅಂತ DRAM ಚಿಪ್ ಗಳನ್ನ ವಿನ್ಯಾಸ ಮಾಡಿದ್ದು ನಮ್ಮ ಕರ್ನಾಟಕ ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಈ ನವೋದ್ಯಮದಲ್ಲಿ. ಜಪಾನ್ ಬಿಟ್ಟರೆ ಬೇರೆ ಎಲ್ಲೂ ಹೊರಗಡೆ ಅಂತ ಚಿಪ್ ಗಳನ್ನ ಯಾರೂ ಮಾಡಿಲ್ಲ, ಆ ತಂತ್ರಜ್ಞಾನನೇ ಕೊಟ್ಟಿಲ್ಲ. ಅಂತದ್ರಲ್ಲಿ ನಾವು 2010 ನವೋದ್ಯಮ ಸ್ಥಾಪನೆ ಮಾಡಿ 2 ಚಿಪ್ ಗಳನ್ನ ವಿನ್ಯಾಸ ಮಾಡಿದ್ವಿ. ಅದರಲ್ಲಿ 2 ಚಿಪ್ಗಳಿಗೆ ಯಶಸ್ವಿಯಾಯಿತು, ಕೋಟ್ಯಾಂತರ ಸಂಖ್ಯೆಯಲ್ಲಿ ಚಿಪ್ಗಳು ಮಾರಾಟ ಆಯಿತು, ಮತ್ತೆ ಆ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ ಸಂಸ್ಥೆಗಳಿಗೆ 1,000,000,000 ಲಾಭ ಕೂಡ ಬಂತು.

ಎದುರಿಸುವಂತ ಸಮಸ್ಯೆಗಳು ಏನು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇದು ಈಗ ಡೀಪ್ ಟೆಕ್ ಅಂತ ಹೇಳಿ ಕರೀತಾರೆ ಇದನ್ನ, ಡೀಪ್ ಟೆಕ್ ನವೋದ್ಯಮ ಅಂತೇಳಿ. ಅವಾಗ ಇರ್ಲಿಲ್ಲ, ನವೋದ್ಯಮ ಅನ್ನೋದೇ ಒಂದು ಸಾಹಸ ಅಂತ ಆಗಿತ್ತು. ಈಗ ಕಲ್ಚರ್ ಆಗೋಗಿದೆ, ಸಂಸ್ಕೃತಿ ಆಗೋಗಿದೆ, ಇದು ವ್ಯತ್ಯಾಸ. ಅವಾಗ ಸಾಹಸ ಆಗಿತ್ತು, ಯಾಕಂದ್ರೆ ಪ್ರತಿಯೊಂದಕ್ಕೂ ನೀವು ತುಂಬಾ ಓಡಾಡಬೇಕಾಗ್ತಾಯಿತ್ತು. ಪ್ರತಿಯೊಂದು ಅನುಮತಿ ಪಡೆಯಲಿಕ್ಕೂ ತಿಂಗಳುಗಟ್ಟಲೆ ಓಡಾಡಿದ್ವಿ. ಆಮೇಲೆ ಅನುಮತಿಗಳನ್ನ ಪಡ್ಕೊಂಡ್ವಿ, ನಮ್ಮ ನವೋದ್ಯಮ ಆರಂಭ ಮಾಡಿದ್ವಿ. ದೊಡ್ಡ ಸಮಸ್ಯೆ ಬಂದಿದ್ದು ದುಡ್ಡಿಂದು. ಬ್ಯಾಂಕ್ನವರು ಸುತಾರಾಮ್ ಒಪ್ಪಲೇ ಇಲ್ಲ, ಯಾಕಂದ್ರೆ ಅವ್ರಿಗೆ IT ಮತ್ತು BPO ಬಿಟ್ಟರೆ ಇಂಥದ್ದೊಂದು ನವೋದ್ಯಮ ಆರಂಭ ಆಗಬಹುದು, ಆ ರಿಸ್ಕ್

0: ಆರಂಭ ಮಾಡಿದ್ವಿ. ದೊಡ್ಡ ಸಮಸ್ಯೆ ಬಂದಿದ್ದು ದುಡ್ಡಿಂದು. ಬ್ಯಾಂಕ್ನವರು ಸುತಾರಾಮ್ ಒಪ್ಪಲೇ ಇಲ್ಲ, ಯಾಕಂದ್ರೆ ಅವರಿಗೆ ಐಟಿ ಮತ್ತು ಬಿಪಿಒ ಬಿಟ್ಟರೆ ಇಂಥದ್ದು ನವೋದ್ಯಮ ಆರಂಭ ಆಗಬಹುದು, ಆ ರಿಸ್ಕ್ ಫ್ಯಾಕ್ಟರ್ನಲ್ಲಿ ನಾವು ದುಡ್ಡು ಕೊಡ್ಬೋದು ಅಂತ ಅವ್ರ ತಯಾರೇ ಇರಲಿಲ್ಲ. ಈ ಎಲ್ಲ ಆರ್ಥಿಕ ಸಮಸ್ಯೆನೂ ಬರುತ್ತೆ, ಅನುಮತಿಗಳನ್ನು ಪಡೆಯೋದು ಸಮಸ್ಯೆಗಳು ಬರುತ್ತೆ, ತಿಂಗಳಾಂಗಟ್ಲೆ ಇದರಲ್ಲೇ ಹೋಗುತ್ತೆ. ಆಮೇಲೆ ಬಂಡವಾಳ ಯಾರು ಹಾಕ್ಲಿಕ್ಕೆ ತಯಾರಿರೋದಿಲ್ಲ. ಆಮೇಲೆ ನಾವು ಕೂಡ ಸ್ವತಃ ಬಂಡವಾಳ ಹಾಕಿ ಶುರು ಮಾಡಿದಂಥ ಸಂಸ್ಥೆ ಅದು. ಈ ಎಲ್ಲ ಸಮಸ್ಯೆಗಳು ಇವತ್ತಿಲ್ಲ, ಇವತ್ತಿಲ್ಲ. ಅದು ದೊಡ್ಡ ವ್ಯತ್ಯಾಸ ಇವತ್ತು ನಾವು ನೋಡ್ತಾ ಇರೋದು. ನವೋದ್ಯಮ ಅಂತ ಬಂದಾಗ ಅರೆ ನವೋದ್ಯಮ ಅಂದಾಗ ಎಷ್ಟೋ ಜನ ಏನಂತಾರೆ ಅಂದರೆ ಅವ ಯಾರೋ ಹಣ ಹಾಕ್ತಾರೆ ಅದರಿಂದ ಆರಂಭ ಮಾಡ್ತಾರೆ ಅಂತ. ಆ ರೀತಿ ಇಲ್ಲ. ಯಾರೋ ಹಣ ಹಾಕಿದ್ರಿಂದ ನವೋದ್ಯಮ ಯಶಸ್ವಿ ಆಗುತ್ತೆ, ಅಥವಾ ಯಾರೋ ಸಬ್ಸಿಡಿ ಕೊಡ್ತಾರೆ ಅಂತ ನವೋದ್ಯಮ ಯಶಸ್ವಿ ಆಗುತ್ತೆ, ಅಥವಾ ಇನ್ನೇನೋ ನಡೆಯುತ್ತೆ ಅಂತ ನವೋದ್ಯಮಗಳು, ಅಂಥ ನವೋದ್ಯಮಗಳು ನಡೆಯೋದೇ ಇಲ್ಲ. ವ್ಯಾಪಾರ ಮತ್ತು ನವೋದ್ಯಮದ ಬಗ್ಗೆ ಬಹಳ ದೊಡ್ಡ ಅಂತರ ಇದೆ. ನವೋದ್ಯಮ ಅಂದರೆ ಏನಾದ್ರೂ ಒಂದು ನೀವು ಹೇಳಿದಾಗ ನಾವೀನ್ಯತೆ ಇರಬೇಕು. ಎರಡನೇದಾಗಿ ಜಾಗತಿಕ ಮಾರುಕಟ್ಟೆ ಅಥವಾ ಸ್ಥಳೀಯ ಮಾರುಕಟ್ಟೆನಲ್ಲಿ ನಿಮ್ಮ ಉತ್ಪನ್ನ ಅಥವಾ ಸೇವೆ ಎಷ್ಟೇ ಒಂದು ಪೈಪೋಟಿ ಇದ್ದರೂ ಕೂಡ ಯಶಸ್ವಿಯಾಗಿ ನಿಲ್ಲುತ್ತೇವೆ ಅನ್ನೋ ಅಷ್ಟು ಧೈರ್ಯ ಇರಬೇಕು. ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಹೋದಂಥ ನವೋದ್ಯಮಗಳು ಒಂದು ವರ್ಷ ಕೂಡ ತಡೆಯೋದಿಲ್ಲ. ಅವು ಇಂಥ ನವೋದ್ಯಮಗಳ ಸಂಖ್ಯೆ ನಾನು ಈಗೇನು ಹೇಳ್ತಾ ಇದ್ದೇನೆಲ್ಲ, ಈ ನಾವೀನ್ಯತೆನೂ ಇದ್ದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಸ್ಥಳೀಯ ಮಾರುಕಟ್ಟೆ ಅಷ್ಟೆಲ್ಲ ಜಾಗತಿಕ ಮಾರುಕಟ್ಟೆಯಲ್ಲೂ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನೋ ನವೋದ್ಯಮಗಳ ಸಂಖ್ಯೆ ಇವತ್ತು ಇಡೀ ಭಾರತದಲ್ಲಿ 200,000 ನವೋದ್ಯಮಗಳಿದೆ. ಅವಾಗ 1,000 ಸಂಖ್ಯೆಗಳಿತ್ತು. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸಾಹಸ. ಯಾರು ಎಷ್ಟೋ ಜನ ಯಾಕೆ ಬೇಕು ಅಂತಿದ್ರು, ನಮಗೆ ಎಷ್ಟೋ ಜನ ಒಂದು ಉಪದೇಶ ಕೂಡ ಕೊಟ್ಟರು, ಹೋಗಿ ಕೆಲಸ ಮಾಡಿ ಇದೆಲ್ಲ ಯಾಕೆ ಬೇಕು ಅಂಥೇಳಿ. ಅಂದರೆ ಆ ವ್ಯತ್ಯಾಸ ನಾನಾಗಲೇ ಹೇಳಿದ್ನಲ್ಲ, ಅದು ಸಾಹಸವಾಗಿ ಇವತ್ತು ಸಂಸ್ಕೃತಿ ಆಗಿದೆ ಅಂತ ಒಂದು ವಾತಾವರಣ ಬಂದಿದೆ. ಇವತ್ತು ಹಣ ಹಾಕ್ಲಿಕ್ಕೆ, ವಿದೇಶಿ ಬಂಡವಾಳ ಹಾಕ್ಲಿಕ್ಕೂ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಮತ್ತೆಲ್ಲಕ್ಕಿಂತ ಬಹಳ ಸಂತೋಷ ಪಡುವಂತ ವಿಷಯ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಒಂದು ನವೋದ್ಯಮಗಳು ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಂತ ನವೋದ್ಯಮಗಳ ಸಂಖ್ಯೆ ಅಂತ ನಾವು ನೋಡೋದಾದ್ರೆ ಇಡೀ ಜಗತ್ತಿನಲ್ಲಿ 3ನೇ ಸ್ಥಾನ ಭಾರತ ಹೊಂದಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನವೋದ್ಯಮಗಳಿದೆ. ಹಾಗಾದ್ರೆ ಇದರಿಂದ ನಮಗೇನು ಪ್ರಯೋಜನ? ಜನಸಾಮಾನ್ಯರಿಗೆ ಯಾರೋ ನವೋದ್ಯಮ ಆರಂಭ ಮಾಡ್ತಾರೆ, ಯಾರೋ ಬಂಡವಾಳ ಹಾಕ್ತಾರೆ, ನಮಗೇನು ಅಂತ ಜನ ಕೇಳ್ಬೋದು. 200,000 ನವೋದ್ಯಮಗಳು ಅಂದರೆ ಸರಾಸರಿ ನೀವು ಏನಿಲ್ಲ ಅಂದ್ರೆ 1,000,000 ಉದ್ಯೋಗ ಸೃಷ್ಟಿಯಾಗಿದೆ, ಹೊಸದಾಗಿ ಸೃಷ್ಟಿಯಾದಂಥ ಉದ್ಯೋಗಗಳಿದೆ. ಇದೆಲ್ಲ ನಮ್ಮ ಯುವಕರಿಗೆ ಒಂದಂಥ ಉದ್ಯೋಗ ಅವಕಾಶಗಳು. ಎಲ್ಲರೂ ಕೇಳ್ತಾರೆ ಉದ್ಯೋಗ ಎಲ್ಲಿದೆ ಅಂತ. ಉದ್ಯೋಗ ಇಲ್ಲೇ ಸೃಷ್ಟಿಯಾಗ್ತದೆ. ನವೋದ್ಯಮ ಅಂದ ತಕ್ಷಣ ಒಬ್ಬರೇ ಕೂತ್ಕೊಂಡು ಮಾಡುವಂಥ ಸಂಸ್ಥೆಗಳು ಯಾವುದಾಗಿಲ್ಲ. ನೀವಾಗಲೇ ಯೂನಿಕಾರ್ನ್ ಅಂದರೆ ಒಂದು ನವೋದ್ಯಮ $100 ಕೋಟಿ ಅದರ ಮೌಲ್ಯ ಆದರೆ, ಒಂದು $1 ಬಿಲಿಯನ್ ಅಂತ ಹೇಳ್ತೇವೆ ಅದರ ಮೌಲ್ಯ ಆದರೆ ಅದು ಯೂನಿಕಾರ್ನ್ ಅಂತ ಹೇಳಿ ಕರಿತೀವಿ. ಬೆಂಗಳೂರಲ್ಲೇ ಸುಮಾರು ಯೂನಿಕಾರ್ನ್ಗಳಾಗಿದೆ. ನಾವು ಮೊದಲು ನಾವು ಬೆಂಗಳೂರಿನ ನವೋದ್ಯಮ ಒಂದು ಸಾಹಸ ಇತ್ತು. ಇವತ್ತು ಬೆಂಗಳೂರಲ್ಲೇ ಜಾಗತಿಕ ಮಟ್ಟದಲ್ಲಿ ಯೂನಿಕಾರ್ನ್ಗಳು ಇದ್ದಾವೆ, ಕರ್ನಾಟಕದಲ್ಲೇ ಇದ್ದಾವೆ, ನಮ್ಮ ದೇಶದಲ್ಲೂ ಇದ್ದಾವೆ. ಈ ಸಂಖ್ಯೆ ಹೆಚ್ಚಾಗ್ತಿದೆ. ಮತ್ತೆ ನವೋದ್ಯಮಗಳು ಬೆಳೆದ ಹಾಗೆಲ್ಲ ಇನ್ನೂ ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಕಾದಂಥ ಒಂದು ವ್ಯವಸ್ಥೆ ಅಂದರೆ ಆರ್ಥಿಕ ಸಹಾಯ ನೋಡೋದಾಗಲಿ, ಅಥವಾ ಬಂಡವಾಳ ಹೂಡಿಕೆ ಆಗಿರ್ಬೋದಾಗಲಿ, ಮಾರ್ಗದರ್ಶಕರುಗಳನ್ನಾಗಲಿ, ಕೌಶಲ್ಯ ಆಗಲಿ, ಮಾರುಕಟ್ಟೆ ವ್ಯವಸ್ಥೆ ಆಗಲಿ, ಇದೆಲ್ಲವನ್ನು ಕೂಡ ಭಾರತ ಸರ್ಕಾರ ಇವತ್ತು ಒದಗಿಸ್ತಾ ಇರೋದ್ರಿಂದ ಸಾಹಸ ಹೋಗಿ ಇದು ಸಂಸ್ಕೃತಿ ಆಗಿತ್ತು.
1: ಈ ತಂತ್ರಜ್ಞಾನ ವಿಷಯಕ್ಕೆ ಬರೋದಾದ್ರೆ ಕೆಲವು ವರ್ಷಗಳ ಹಿಂದೆ ಇಡೀ ಜಗತ್ತು ಏನು ಒಂದು ಸಂಕಷ್ಟವನ್ನು ಎದುರಿಸ್ತು ಕೋವಿಡ್ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಭಾರತ ದೇಶೀಯವಾಗಿ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಒಂದು ದೊಡ್ಡ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಂಡಿದ್ದಷ್ಟೇ ಅಲ್ಲದೆ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದರ ಸಮರ್ಪಕ ವಿತರಣೆಯನ್ನು ಮಾಡಿತು. ಮತ್ತು ಈ ಒಂದು ಕ್ರಮ ಇಡೀ ಜಗತ್ತಿನಲ್ಲಿ ಒಂದು ಮಾದರಿಯಾಗಿ ಉಳಿಯಿತು. ಬೇರೆ ದೇಶಗಳಿಗೆ ಕೂಡ ನಾವು ಲಸಿಕೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಯಾರಿಸಿ ಪೂರೈಕೆ ಮಾಡಿದ್ವಿ. ನಮ್ಮ ವಿಜ್ಞಾನಿಗಳಲ್ಲಿ ಒಂದು ಅಸಾಮಾನ್ಯವಾದಂತಹ ಒಂದು ಅವರಲ್ಲಿ ಏನು ಪ್ರತಿಭೆ ಇತ್ತು, ಪ್ರದರ್ಶನಕ್ಕೆ ಒಂದು ವೇದಿಕೆ ಕೂಡ ಸಿಕ್ತು. ಒಟ್ಟಾರೆ ಈ ಒಂದು ಸಂಶೋಧನೆ ಮತ್ತೆ ತಂತ್ರಜ್ಞಾನ ಉಪಯೋಗಿಸಿ ಕೈಗೊಳ್ಳಲಾದಂತಹ ಕ್ರಮಗಳು, ಇವುಗಳ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.
0: ಹೌದು, ಬಹಳ ಯಶಸ್ವಿ ಕಥೆನೇ ತಾವು ಹೇಳಿದಿರಿ, ಕೋವಿಡ್ ಲಸಿಕೆಯನ್ನು ನಮ್ಮ ಭಾರತದಲ್ಲಿ ಮಾಡಿದ್ದು ಅಂತ. ನೀವಾಗಲೇ ಒಂದು ಮಾತು ಹೇಳಿದ್ರೆ, ಖಾಸಗಿ ಸಂಸ್ಥೆಗಳಿಗೂ ಇವತ್ತು ನೆರವು ಸರ್ಕಾರ ಕೊಡ್ತಾ ಇರೋದ್ರಿಂದ ಹೀಗಾಗಿ ಅವರು ಕೂಡ ಸಂಶೋಧನೆ ಮತ್ತು ಅಭಿವೃದ್ಧಿ R&D ಅಂತ ಏನು ಕರಿತೀವಿ ಅದರಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ. ಇದರ ಒಂದು ಫಲಶ್ರುತಿ ಅಂತಂದ್ರೆ ಕೋವಿಡ್ ಲಸಿಕೆ. ಅವರು ಕೂಡ R&D ಮಾಡಿದ್ರಿಂದಾಗಿ ಆ ಲಸಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕಾಯ್ತು. ಮತ್ತೆ ಅದನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಜನರನ್ನು ತಲುಪಲಿಕ್ಕೂ ಕೂಡ ಅವರು ಸಾಕಷ್ಟು ಉತ್ಪಾದನೆ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡಿಕೊಂಡ್ರು. ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಭಾರತದಲ್ಲೇ ಇದ್ದಾವೆ. ಆದರೆ ನಾವು ಈ ಮೇಡ್ ಇನ್ ಇಂಡಿಯಾ ಸಕ್ಸಸ್ ಸ್ಟೋರಿಗಳನ್ನು ನೋಡ್ತಾ ಹೋದಾಗ ಈ ಬಂದಂಥ ವ್ಯಕ್ತಿಗಳು ಯಾರು ಅಂತ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತೆಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾರೆ. ಇಂಥ ಅಮೆರಿಕಾ ಕಂಪ್ನಿಯವರು ಇದನ್ನು ಮಾಡಿದ್ದಾರೆ, ಬೇರೆ ಚೈನಾದವರು ಇದನ್ನು ಮಾಡಿದ್ದಾರೆ,

0: ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಒಂದಿಷ್ಟು ಟೀಕೆ ವ್ಯಂಗ್ಯ ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ನಾನು ಅವರ ಅಜ್ಞಾನದ ಬಗ್ಗೆ ಬರಕ ಪಡ್ತೇನೆ. ಭಾರತ ಏನ್ ಮಾಡಿದೆ ಅಂತ ಗೊತ್ತಿಲ್ಲ, ಭಾರತ ಏನು ಮಾಡಿಲ್ಲ ಅಂತ ಮಾತಾಡ್ತಿದ್ದಾರೆ ಅಂತ. ಆದರ್ಶ ಹಿರೇಮಠ ಅನ್ನೋ ಒಬ್ಬ ಹುಡುಗ ಇದ್ದಾನೆ, 21 ವರ್ಷ ಅಥವಾ ಬರುವ 22 ವರ್ಷ ಇರ್ಬೋದು. ಆತ ಒಂದು ಸಂಸ್ಥೆ ಆರಂಭ ಮಾಡ್ತಾನೆ, ಆತ ಸ್ನೇಹಿತರ ಜೊತೆಲಿ, ಇನ್ನಿಬ್ಬರು ಸ್ನೇಹಿತರ ಜೊತೆಲಿ ಸೇರಿಕೊಂಡು ಒಂದು ಸಂಸ್ಥೆ ಆರಂಭ ಮಾಡುತ್ತೆ. ಇವತ್ತು ಏನು ನೀವು ಆಂಥ್ರೋಪಾಕಿ ಆಗಿರ್ಬೋದು, ಓಪನ್ ಎ ಐ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇವರೆಲ್ಲ ಏನು ಎ ಐ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅವುಗಳಿಗೆಲ್ಲ ತರಬೇತಿ ಕೊಡಬೇಕಲ್ಲ. ಆ ತರಬೇತಿ ಕೊಡೋದಕ್ಕೆ ಆದರ್ಶ ಮಟ್ಟದ ಸಂಸ್ಥೆ ಕೆಲಸ ಮಾಡಿತು. ಅಂದರೆ ಈ ಎಲ್ಲ ಎ ಐ ಸಂಸ್ಥೆಗಳ ಬೆನ್ನೆಲುಬಾಗಿ ಒಂದು 21 ವರ್ಷದ ಭಾರತೀಯ ಆರಂಭ ಮಾಡಿದ ಸಂಸ್ಥೆ ಕೆಲಸ ಮಾಡುತ್ತಿದೆ. ಅಷ್ಟು ಧೈರ್ಯ ಎಲ್ಲಿಂದ ಬಂತು? ಈಗಿರೋದು ಏನು ಅಂತಂದರೆ ಪದವಿ ತಗೋ, ಕೆಲಸ ಹುಡುಕು, ವಿದೇಶಕ್ಕೆ ಹೋಗು, ಅಲ್ಲಿಂದ ನಮ್ಮನ್ನು ಕರೆಸ್ಕೋ, ನೀನು ಮನೆ ಮಾಡು, ಇಂಥ ಒಂದು ನಿರೀಕ್ಷೆಗಳಿಟ್ಕೊಂಡೇ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದಾಗ ಒಬ್ಬ ಹುಡುಗ ಇಲ್ಲ, ನಾನೊಂದು ಸಂಸ್ಥೆನೇ ಆರಂಭ ಮಾಡ್ತೀನಿ, ಆ ಸಂಸ್ಥೆ ಅಂತಿಂಥದ್ದಲ್ಲ, ಇವರಿಗೆ ನಾವು ಇಂಥ ಒಂದು ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಮರ್ಕರ್ ಅಂತ ಹೇಳಿ ಅಂತ ಒಂದು ಸಂಸ್ಥೆ ಅದು ಅಮೆರಿಕದಲ್ಲಿ ಈಗ ಬಹಳ ದೊಡ್ಡ ಹೆಸರು ಮಾಡಿದೆ. ಅವರು ಕೋಟ್ಯಾಂತರ ಡಾಲರ್ ಗಳಿಕೆ ಮಾಡ್ತಿದ್ರು. ಅಂದ್ರೆ ಒಬ್ಬ ಹುಡುಗ ಆತ ಇನ್ನೂ ಯವನದ ಹೊಸಲ್ನಲ್ಲಿದ್ದಾನೆ, ಆಗಲೇ ಇಷ್ಟು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದಾನೆ, ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾನೆ, ಇದು ನಾವು ಭಾರತೀಯರಾಗಿ ಮಾಡಬಹುದು ಅಂತ ಇಡೀ ಜಗತ್ತಿಗೆ ತೋರಿಸಿದ್ದಾನೆ. ಇಂಥ ಸಾಕಷ್ಟು ಉದಾಹರಣೆಗಳಿದೆ.
1: ಅಂದ್ರೆ ನಮ್ಮ ಯುವ ಜನರ ಒಂದು ತಾಂತ್ರಿಕ ವೈಜ್ಞಾನಿಕ ಪ್ರತಿಭೆ ಏನಿದೆ ಅದಕ್ಕೆ ಸರ್ಕಾರದ ಉಪಕ್ರಮಗಳು ಹೇಗೆ
0: ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಹೌದು, ನಾನು ಮಾಡಬಹುದು ಅಂತ ಹೇಳಿ ಆದರ್ಶ ರೇಮಠ ನಿಂತವರು ನಾನು 100 ಉದಾಹರಣೆಗಳನ್ನ ಕೊಡ್ಬೋದೇ. ಅಂದ್ರೆ ನಾನು ಬರೀ ಎ ಐ ಬಗ್ಗೆ ಅಥವಾ ಐ ಟಿ ಬಿ ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪ್ರತಿಯೊಂದು ಕ್ಷೇತ್ರ ನೋಡಿ, ಕೃಷಿ ನೋಡಿ, ವೈದ್ಯಕೀಯ ಕ್ಷೇತ್ರ ನೋಡಿ, ಯಾವ್ದ್ರಲ್ಲೇ ನೋಡಿ, ನಮ್ಮ ಭಾರತೀಯ ಯುವಕ ಯುವತಿಯರು ಸರ್ಕಾರ ಕೊಡ್ತಿರುವಂತ ಒಂದು ಪ್ರೋತ್ಸಾಹವನ್ನು ಬಳಸ್ಕೊಂಡು ಮುಂದೆ ಬರ್ತಿದ್ರೆ. ಮತ್ತೆ ಇಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ, ಇವ್ರು ಯಾರು ಕೂಡ ದೊಡ್ಡ ಉದ್ಯಮಿಗಳು ಶ್ರೀಮಂತರ ಮಕ್ಕಳಲ್ಲ, ಇವರೆಲ್ಲ ಮಧ್ಯಮ ವರ್ಗದಿಂದ ಬಂದಂಥವ್ರೇ, ಇವರು ಕಷ್ಟಪಟ್ಟು ಮುಂದೆ ಓದಿ ಬಂದಂಥವ್ರೇ. ಆದರೆ ನಾವು ಏನಾದ್ರೂ ಮಾಡಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ಇಂಥ ಒಂದು R&D ಮಾಡಿರೋದಾಗಲಿ ಅಥವಾ ಪೇಟೆಂಟ್ಗಳು ಪಡೆದಿರೋದಾಗಲಿ ಅಥವಾ ನವೋದ್ಯಮ ಆರಂಭ ಮಾಡಿ ಯಶಸ್ವಿಯಾಗಿರೋದಾಗಲಿ, ಇಂಥ ಸಾಕಷ್ಟು ಉದಾಹರಣೆಗಳಿದೆ. ನಾ ಇಲ್ಲಿ ಯಾತಕ್ಕೆ ಇದನ್ನ ಹೇಳಿದೆ ಅಂತಂದರೆ, ನಮ್ಮಲ್ಲಿ ಒಂದು ವರ್ಗ ಇದೆ, ಅದು ಒಂಥರ ನಕಾರಾತ್ಮಕ ಸುದ್ದಿಯನ್ನು ಮತ್ತೆ ಮತ್ತೆ ಮತ್ತೆ ಪ್ರತಿಬಿಂಬಿಸೋ ಕೆಲಸ ಮಾಡ್ತಿದೆ. ಭಾರತದಲ್ಲಿ ಏನೂ ಆಗ್ತಾನೆ ಇಲ್ಲ, ಕೆಲಸ ಸಿಕ್ಕಲ್ಲ, ನಿಮಗೆ ಫ್ಯೂಚರೇ ಇಲ್ಲ ಅನ್ನೋ ಒಂದು ನಕಾರಾತ್ಮಕ ಧೋರಣೆನ ಅವರು ಮತ್ತೆ ಮತ್ತೆ ಹೇಳಿ ಅದನ್ನೇ ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಲ್ಲ, ದಯವಿಟ್ಟು ಇದನ್ನು ನೋಡಿ, ನಮ್ಮ ಸುತ್ತಮುತ್ತ ಇರೋ ಹುಡುಗರ ಯುವಕ ಯುವತಿಯರೇನೆ ಎಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವರು ಮಾಡ್ಲಿಕ್ಕೆ ಸಾಧ್ಯ ಆದರೆ ನೀವು ಕೂಡ ಸರ್ಕಾರದಿಂದ ಇರುವ ನೆರವು ಯೋಜನೆಗಳ ಲಾಭ ಪಡ್ಕೊಂಡು ನೀವು ಕೂಡ ಖಂಡಿತ ಮಾಡಬಹುದು ಅಂತ ನನ್ನ ಅಭಿಪ್ರಾಯ.
1: ತಾವು ಆಗ್ಲೇ ಈ ಕಂಪ್ಯೂಟರ್ ಚಿಪ್ಗಳ ಬಗ್ಗೆ ವಿವರ ಕೊಟ್ರಿ. ಈ ಸೆಮಿ ಕಂಡಕ್ಟರ್ ಚಿಪ್ಗಳ ತಯಾರಿಕೆ ಕ್ರಾಂತಿಕಾರಕ ಬದಲಾವಣೆ ತರುತ್ತೆ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಭಾರತ ದೇಶೀಯವಾಗಿ ಈ ರೀತಿ ಸೆಮಿ ಕಂಡಕ್ಟರ್ನ ವಿನ್ಯಾಸ ಮತ್ತೆ ತಯಾರಿಕೆ ಇವುಗಳಿಗೆ ಉತ್ತೇಜನ ಕೊಡ್ತಾ ಬಂದಿದೆ. ಮತ್ತೆ ಬೆಂಗಳೂರು ಕೂಡ ಈ ಒಂದು ಯೋಜನೆಗೆ ಮಹತ್ತರ ಕೊಡುಗೆಯನ್ನು ಕೊಡ್ತಾ ಇದೆ. ಸದ್ಯದಲ್ಲೇ ಈ ಸೆಮಿ ಕಂಡಕ್ಟರ್ ತಯಾರಿಕೆ ಭಾರತದಲ್ಲಿ ಆಗುತ್ತೆ ಅನ್ನುವ ಒಂದು ಸಂತಸದ ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಒಂದು ತಂತ್ರಜ್ಞಾನದ ಉಪಕ್ರಮ ಯಾವ ರೀತಿ ನಮ್ಮ ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ಬದಲಾವಣೆ ಮಾಡಬಹುದು ಅಂತ ತಾವು ಹೇಳ್ತೀರಿ?
0: ನೋಡಿ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೇಗೆ ಮಾಹಿತಿ ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ, ಅದೇ ರೀತಿ ಸೆಮಿ ಕಂಡಕ್ಟರ್ ಚಿಪ್ಗಳು ಬಳಕೆ ಕೂಡ ಆಗ್ತಾ ಇದೆ. ಅದೊಂದು ರೀತಿ ಹೃದಯ ಅಂತಾನೆ ಹೇಳ್ಬೋದು. ಅದು ಬರೀ ಮಾಹಿತಿ ತಂತ್ರಜ್ಞಾನಕ್ಕೆ ಮಾತ್ರ ಅಲ್ಲ, ನಮ್ಮ ಮೆಷಿನರಿಗಳಾಗಿರ್ಬೋದು ಅಥವಾ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವ್ಯವಸ್ಥೆನಲ್ಲಿ ಕೂಡ ಬಹಳ, ನಮ್ಮ ಮೊಬೈಲ್ ಫೋನೇ ನೋಡಿ, ಮೊಬೈಲ್ ಫೋನಲ್ಲಿ ಬಳಸಿದ್ರು ಕೂಡ ಅದರಲ್ಲೂ ಕೂಡ ಈ ಸೆಮಿ ಕಂಡಕ್ಟರ್ ಚಿಪ್ಗಳ ಬಳಕೆ ಸಾಕಷ್ಟು ಇದೆ. ಇದುವರೆಗೂ ಭಾರತದಲ್ಲಿ ಏನೂ ಆಗಿಲ್ವಾ ಅಂದರೆ ಹಿಂದೆ ಆಗಿತ್ತು. ಇದೇ ಬೆಂಗಳೂರಿನಲ್ಲಿ ಕೆಲವು BEL, ITI ಇಂಥ ಸಂಸ್ಥೆಗಳೆಲ್ಲ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಅವರಿಗೆ ಬೇಕಾದಂಥ ಚಿಪ್ಗಳನ್ನು ಅವರೇ ವಿನ್ಯಾಸ ಮಾಡಿ ಅವರೇ ತಯಾರಿ ಕೂಡ ಮಾಡಿದರು. ಆಮೇಲೆ ಮೊಹಾಲಿ ಅನ್ನೋಲ್ಲಿ ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ ಅಂತ ಆಗಿನ ಸರ್ಕಾರ ಒಂದು ಸ್ಥಾಪನೆ ಮಾಡಿತ್ತು. ಅಲ್ಲಿ ಈ ಸೆಮಿ ಕಂಡಕ್ಟರ್ ವಿನ್ಯಾಸ ಅಭಿವೃದ್ಧಿ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗಬೇಕು, ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದರು. ಆದರೆ ಅದು ಏನೋ ಗೊತ್ತಿಲ್ಲ, ಇದುವರೆಗೂ ಏನಕ್ಕಾಯಿತು ಅಂತ ಯಾರೂ ಅಧಿಕೃತವಾಗಿ ಹೇಳಿಲ್ಲ. ಆ ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ಗೆ ಇದಕ್ಕಿದ್ದಂಗೆ ಬೆಂಕಿ ಬೀಳುತ್ತೆ. ಅಲ್ಲಿ ಮಾಡಿದಂಥ ಎಲ್ಲ ಅಭಿವೃದ್ಧಿ ಮತ್ತು ಒಂದು ಉತ್ಪನ್ನಗಳಾಗಿರ್ಬೋದು ಎಲ್ಲವೂ ಕೂಡ ಬೆಂಕಿಯಲ್ಲಿ

0: ಹಾಳಾಗುತ್ತೆ.
1: ಮೊಹಾಲಿನಲ್ಲಿ
0: ಅದು ದೊಡ್ಡ ಹಿಂಜರಿತ ಆಯ್ತು ಭಾರತಕ್ಕೆ. ಯಾಕಂದ್ರೆ ಅಷ್ಟು ವರ್ಷದಿಂದ ಶ್ರಮ ಪಟ್ಟು ನಾವು ಮಾಡಿದ್ದೆಲ್ಲ ನಾನು ಆ ಒಂದು ಬೆಂಕಿ ಅಪಘಾತದಲ್ಲಿ ಸುಟ್ಟು ಬೂದಿ ಆಯ್ತು ಅಂತ ಹೇಳಿ ಈಗ ಆಗಿದ್ದಾಯ್ತು, ಅದನ್ನ ಮರೆತು ಮತ್ತೆ ನಾವು ಹೊಸದಾಗಿ ಹೆಜ್ಜೆಗಳನ್ನ ಇಡೋಣ, ದೃಢವಾಗಿ ಇಡೋಣ. ಒಂದೇ ಒಂದು ಮೊಹಾಲಿನಲ್ಲಿ ಮಾಡೋ ಬದಲು ಇಡೀ ಭಾರತದಾದ್ಯಂತ ಇಂಥ ಒಂದು ವಿನ್ಯಾಸ ಕೇಂದ್ರಗಳಾಗಿರ್ಬೋದು, ಅಭಿವೃದ್ಧಿ ಕೇಂದ್ರಗಳಾಗಿರ್ಬೋದು, ಟೆಸ್ಟಿಂಗ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಮತ್ತೆ ಕೊನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇವೆಲ್ಲವನ್ನು ಭಾರತದಲ್ಲೇ ಮಾಡೋಣ ಅಂತ ಹೇಳಿ ಭಾರತ ಸರ್ಕಾರ ಇದಕ್ಕೂ ವಿಶೇಷ ಪ್ರೋತ್ಸಾಹ ಯೋಜನೆಗಳನ್ನು ತಂದಿದೆ. ಇದರಲ್ಲಿ ತಂದಾಗ ಏನಾಗುತ್ತೆ ಅಂದ್ರೆ, ಇದು ಮತ್ತೆ ನನ್ನ ಉದ್ಯಮದ ಅನುಭವನ ಹೇಳಿದ್ರೆ, ಸೆಮಿ ಕಂಡಕ್ಟರ್ ಉದ್ಯಮಗಳು ಸ್ಥಾಪನೆ ಮಾಡೋದು ಬಹಳ ಸುಲಭ ಆಯ್ತು, ಬೇಕಾದಂತ ಕೌಶಲ್ಯ ಇರೋ ಜನರು ಉದ್ಯೋಗಿಗಳು ಸಿಗೋದು ಬಹಳ ಕಷ್ಟ ಆಯ್ತು. ಹೀಗಾಗಿ ಆ ಕೌಶಲಾಭಿವೃದ್ಧಿ ಕೂಡ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದೆ. ಅಲ್ಲೂ ಕೂಡ ಯುವಕ ಯುವತಿಯರಿಗೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆಸಕ್ತಿ ಇರೋರು ಅದರ ಲಾಭ ಪಡ್ಕೋಬಹುದು. ಏನೇ ಲಾಗತ್ತೆ ಸೆಮಿಕಂಡಕ್ಟರ್ಲೆ ಅಂತ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಒಂದು ಭಾಗ ವಿನ್ಯಾಸ. ವಿನ್ಯಾಸ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ವಿನ್ಯಾಸದಲ್ಲಿ ಒಂದು ಚೂರು ತಪ್ಪಾದರೂ ಕೂಡ ಇಡೀ ಯೋಜನೆ ವಿಫಲವಾಗುತ್ತೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ವಿನ್ಯಾಸ ಮಾಡೋದು ಒಂದು ರೀತಿಯ ಸಂಸ್ಥೆಗಳಾದರೆ, ನಂತರ ಬರೋದು ಟೆಸ್ಟಿಂಗ್. ಆ ಟೆಸ್ಟಿಂಗ್ ನಲ್ಲಿ ಅದು ಪಾಸ್ ಆಗಬೇಕು, ಆಮೇಲೆ ಪ್ಯಾಕೇಜಿಂಗ್ ಅಂತ ಬರುತ್ತೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ. ಇದುವರೆಗೂ ನಮ್ಮಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದಂತ ಸೌಲಭ್ಯಗಳು ಇರಲಿಲ್ಲ. ನಾವೇನೇ ಇಲ್ಲಿ ಮಾಡಿದ್ರು ಕೂಡ ಮತ್ತೆ ಟೆಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇರೆ ವಿದೇಶಕ್ಕೆ ಕಳಿಸ್ಬೇಕಾಗ್ತಾ ಇತ್ತು. ಅವರ ಸಾಕಷ್ಟು ದುಬಾರಿ ಹಣ ಪಡ್ಕೊಂಡು ಆ ಒಂದು ಸೇವೆಗಳನ್ನು ನಮ್ಗೆ ಕೊಡ್ತಾ ಇತ್ತು. ಅಷ್ಟೆಲ್ಲ ಮಾಡಿ ನಾವು ಚಿಪ್ಗಳು ಮಾಡಿದ್ರು ಕೂಡ ಮಾರಾಟ ಮಾಡೋದು ತುಂಬಾ ದುಬಾರಿ ಆಗ್ತಾ ಇತ್ತು, ಯಾಕಂದ್ರೆ ಇವರಿಗೆ ಇಷ್ಟು ಹಣ ಕೊಟ್ಟಾಗ ನಾವು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಅದು ದುಬಾರಿ ಆಗ್ತಾ ಇತ್ತು. ಹೀಗಾಗಿ ಮಾರುಕಟ್ಟೆ ನಮ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇರ್ಲಿ. ಈಗ ಅದೆಲ್ಲ ಬೇಡ, ನಮ್ಮ ಭಾರತದಲ್ಲೇ ಮಾಡೋಣ. ಅಂತ ಸಂಸ್ಥೆಗಳನ್ನು ಭಾರತದಲ್ಲೇ ಬಂದು ನೀವು ಸಹಭಾಗಿತ್ವ ಅದರ ಕೊಲಾಬರೇಷನ್ ಆಗಿ ಅಥವಾ ಜಾಯಿಂಟ್ ವೆಂಚರ್ ಆಗಿ ನಮ್ಮ ಭಾರತೀಯ ಸಂಸ್ಥೆಗಳ ಜೊತೆ ಸೇರಿ ಕೆಲಸ ಮಾಡಿ, ಅಥವಾ ನೇರವಾಗಿ ಬಂದು ನೀವು ಇಲ್ಲಿ ಉತ್ಪಾದನೆ ಸಂಸ್ಥೆಗಳನ್ನು ಹಾಕೋದಾದ್ರೆ ಅದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ತಗೊಂಡಿದೆ. ಹೀಗಾಗಿ ಕೆಲವೊಂದು ಸಂಸ್ಥೆಗಳು ಮುಂದೆ ಬಂದಿದೆ. ಈಗ ಒಂದು ಉದಾಹರಣೆ ಅಂದ್ರೆ, ನಮ್ಮಲ್ಲಿ ಮೊಬೈಲ್ ಫೋನ್ಗಳ ತಯಾರಿಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿದೆ, ಅದಕ್ಕೆ ಬೇಕಾದಂತ ಪರಿಕರಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದಲ್ಲೇ ಆಗ್ತಾ ಇದೆ. ಹಾಗೆ ಡಿಫೆನ್ಸ್ಗೆ ಬೇಕಾದಂತ ಅನೇಕ ಉತ್ಪನ್ನಗಳು ಕೂಡ ಇವತ್ತು ಭಾರತದಲ್ಲೇ ಉತ್ಪಾದನೆ ಆಗ್ತಿದೆ. ಹೀಗೆ ಈ ಮೇಕ್ ಇನ್ ಇಂಡಿಯಾದಲ್ಲಿ ಸೆಮಿಕಂಡಕ್ಟರ್ಗೂ ಕೂಡ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಗೊತ್ತಿದೆ, ನಾವು ಈಗಷ್ಟೇ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನ ಆರಂಭ ಮಾಡ್ತಾ ಇದ್ದೀವಿ. ಇವತ್ತು AI ಚಿಪ್ಗಳು ಮಾಡ್ಬಿಡ್ತೀರಾ ಅಂತ ಯಾರು ಕೇಳಾರೆ, ಇಲ್ಲ, AI ಚಿಪ್ಗಳನ್ನು ಮಾಡೋ ಹಂತದಲ್ಲಿ ನಾವು ಇಲ್ಲ. ಆದರೆ ನಮ್ಮ TV ಗಾಯ್ತು, ರೇಡಿಯೋಗಾಯ್ತು, ವಾಚ್ಗಾಯ್ತು, ಆಟೋಮೊಬೈಲ್ಗಾಯ್ತು, ಅಥವಾ ಬೇರೆ ಯಾವುದಕ್ಕೆ ಆಗ್ಲಿ, ನಾವೇನು ವಿದೇಶದಿಂದ ತರಿಸ್ಕೊಂತಿದ್ವಲ್ಲ, ಆ ಚಿಪ್ಗಳನ್ನು ನಾವು ಇವತ್ತು ಭಾರತದಲ್ಲೇ ಮಾಡ್ತಿದ್ದೀವಿ, ಮಾಡಲು ಬಹುದು. ಆ ಒಂದು ಸಾಮರ್ಥ್ಯ ನಾವು ಬೆಳೆಸ್ಕೊಂಡಿದ್ದೀವಿ. ಮುಂದೆ ಇನ್ನೂ ತಂತ್ರಜ್ಞಾನ ಅದರಲ್ಲಿ ಹೆಚ್ಚಾದಾಗ ನಾವು ಇಲ್ಲಿ ಮಾಡಿದ ಚಿಪ್ಗಳನ್ನು ಬೇರೆಯವರು ನಮ್ಮಿಂದ ಕೊಂಡ್ಕೊಂಡಿದ್ದಾರೆ. ಇಲ್ಲಿ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ನಾವು ಮೊದಲು ಮಾರುಕಟ್ಟೆ ಆಗಿದ್ವಿ, ಯಾರೋ ತಂದಿದ್ದನ್ನು ಇಲ್ಲಿ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಹೋಗ್ತಿದ್ರು. ಈಗ ನಾವು ಮಾರುಕಟ್ಟೆ ಅಲ್ಲ, ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಉತ್ಪನ್ನ ಮತ್ತು ಸೇವೆಗಳನ್ನು ಕೊಡೋ ಮಟ್ಟಕ್ಕೆ ಬಂದಿದ್ದೀವಿ.
1: ಭಾರತ 140 ಕೋಟಿ ಜನಸಂಖ್ಯೆ ಇರುವಂತಹ ಬೃಹತ್ ದೇಶ, ಇದು ದೊಡ್ಡ ಮಾರುಕಟ್ಟೆ ಜಗತ್ತಿನಲ್ಲಿ. ಈಗ ನಮ್ಮ ಆಂತರಿಕ ಬೇಡಿಕೆ ಜೊತೆಗೆ ವಿದೇಶಕ್ಕೆ ಕೂಡ ನಾವು ಪೂರೈಸುವ ಒಂದು ಹಂತ ತಲುಪಿದ್ದೀವಿ ಅಂತ ತಾವು ಹೇಳ್ತೀರಿ. ಇನ್ನು ನಾವು ಹಣಕಾಸು ತಂತ್ರಜ್ಞಾನ ಅಥವಾ ಈ ಫಿನ್ಟೆಕ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮ್ಮ ಭಾರತೀಯ ಒಂದು ಗೇಟ್ವೇ ಏನಿದೆ UPI, ಒಂದು ದೊಡ್ಡ ಕ್ರಾಂತಿಕಾರಕ ಹೆಜ್ಜೆಯನ್ನ ಇಟ್ಟಿದೆ. ಜಗತ್ತಿನಲ್ಲಿ ಈಗ ನಡೀತಾ ಇರುವಂತಹ ಡಿಜಿಟಲ್ ಹಣಕಾಸು ವಹಿವಾಟಿನಲ್ಲಿ 50%ಕ್ಕಿಂತ ಹೆಚ್ಚು ಭಾರತದಲ್ಲಿ ಆಗ್ತಾ ಇದೆ. ಅತ್ಯಂತ ವಿಶ್ವಾಸಾರ್ಹ ಹಣಕಾಸು ವರ್ಗಾವಣೆ ಗೇಟ್ವೇ ಆಗಿ UPI ಹೊರಹೊಮ್ಮಿದೆ. ಭಾರತದ ಜೊತೆಗೆ ಆಗ್ನೇಯ ಏಷ್ಯಾ ಇರಬಹುದು, ಈಗ ಇತ್ತೀಚೆಗೆ ಯುರೋಪ್ನಲ್ಲಿ ಕೂಡ ಇದು ಅಕ್ಸೆಪ್ಟ್ ಆಗಿದೆ. ಒಟ್ಟಾರೆ ಈ ಒಂದು UPI ಒಂದು ಸ್ಥಾಪನೆ ಮಾಡ್ತಲ್ಲ, ನಾವು ಒಂದು ಹೇಳಿಕೆಯನ್ನ ಇಲ್ಲಿ ಉಲ್ಲೇಖಿಸಬಹುದು. ಮಾಜಿ ಹಣಕಾಸು ಸಚಿವರೊಬ್ರು ಈ ಯೋಜನೆ ಬಂದಾಗ ಹೇಳಿದ್ರು, ಎಲ್ಲಾದರೂ ಭಾರತದಲ್ಲಿ ಸಾಧ್ಯವಾ, ಹೂ ಮಾರೋರಿದ್ದಾರೆ, ಗಾಡಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿದ್ದಾರೆ, ಇವರೆಲ್ಲರೂ ಕೂಡ ಈ ರೀತಿ ಡಿಜಿಟಲ್ ಹಣಕಾಸು ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯವೇ ಅಂತ ಅವರು ಆಗ ಒಂದು ವ್ಯಂಗ್ಯವಾಗಿ ಕೇಳಿದ್ರು. ಆದರೆ ಈಗ ಏನು ಬದಲಾವಣೆ ಆಗಿದೆ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೇವೆ. ಒಟ್ಟಾರೆ ಈ ಫಿನ್ಟೆಕ್ ತಂತ್ರಜ್ಞಾನ, ಹಣಕಾಸು ತಂತ್ರಜ್ಞಾನ UPI, ಇದು ಎಷ್ಟು ಮಹತ್ವದ್ದು ಅಂತ ತಾವು ಹೇಳ್ತೀರಿ?
0: ನೋಡಿ, ಮೊದಲನೇದಾಗಿ ಜನಸಾಮಾನ್ಯರು ಯಾಕೆ ಒಪ್ಕೊಂಡ್ರು ಅಂತ, ಯಾಕಂದ್ರೆ ಸುಮ್ಮನೆ ಸರ್ಕಾರ ಹೇಳಿದೆ ಅಂತ ಯಾರು ಬಳಸ್ತಾರೆ.

0: ಇದ್ದಾವೆ. ನೀವಾಗಲೇ ಹೇಳಿದಾಗೆ ಇದು ಬಹಳ ಸರಳವಾಗಿದೆ, ಆಮೇಲೆ ಬಹಳ ಅನುಕೂಲತೆಗಳಿದ್ದಾವೆ, ಅನುಕೂಲತೆಗಳಿದ್ದಾವೆ ಮತ್ತು ವಿಶ್ವಾಸಾರ್ಹವಾಗಿದೆ. ಇದಕ್ಕಿಂತ ಹೊಸದಾಗಿ ಏನೋ ಕಲಿಯಬೇಕಾಗಿಲ್ಲ, ಬಹಳ ಸುಲಭವಾಗಿ ಬಳಸ್ಬೋದು. ಎರಡನೇದು, ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಎದುರಿಸ್ತಾ ಇದ್ದಂಥ ಚಿಲ್ಲರೆ ಸಮಸ್ಯೆ ದೂರ ಆಯಿತು, ಕೋಟಾ ನೋಟುಗಳ ಸಮಸ್ಯೆ ದೂರ ಆಯಿತು. ಅವರ ಹಣ ಸುರಕ್ಷಿತ ಆಗಿದೆ, ಅವ್ರು ಎಷ್ಟೇ ಪೈಸೆನಲ್ಲಾಗಲಿ ರೂಪಾಯಿನಲ್ಲಾಗಲಿ ಏನೇ ಹಣ ಸಂದಾಯ ಮಾಡಿದ್ರು ಆ ಕ್ಷಣದಲ್ಲೇ ಅವ್ರ ಮುಂದೆನೆ ಸಂದಾಯ ಆಗಿದೆ ಅಂತ ಸ್ವೀಕೃತಿ ಬರುತ್ತೆ. ಮತ್ತೆ ವ್ಯಾಪಾರಿಗೂ ಅದರ ಬಗ್ಗೆ ಚಿಂತೆ ಇಲ್ಲ, ಇವರು ನಾಳೆ ಕೊಡ್ತಾರೋ ಇಲ್ವೋ, ಅಥವಾ ಇವರು ಕೊಟ್ಟ ಹಣ ನಕಲಿನೋ ಅಸಲಿನೋ, ಅಥವಾ ಮತ್ತೆ ಚೆಕ್ ಕೊಟ್ಟು ಹೋದ್ರೆ ಅದು ಬೌನ್ಸ್ ಆದ್ರೆ ಏನ್ ಮಾಡೋದು, ಇಂಥ ಯಾವುದೇ ಸಮಸ್ಯೆಗಳು ವ್ಯವಹಾರಗಳ ನಡುವೆ ಕೂಡ ಇದು ಒಂದು ಗಟ್ಟಿ ಸಂಬಂಧಕ್ಕೆ ಉಂಟು ಮಾಡಿದೆ, ಮತ್ತು ಗ್ರಾಹಕ ಮತ್ತು ವ್ಯಾಪಾರದ ನಡುವೆ ಕೂಡ ಒಂದು ಗಟ್ಟಿ ಸಂಬಂಧ ಉಂಟು ಮಾಡಿದೆ. ಇದರ ಸರಳತೆ ಮತ್ತೆ ಇದರ ಒಂದು ವ್ಯಾಪಕ ಬಳಕೆ ಮತ್ತೆ ಸುರಕ್ಷತೆ ಇವುಗಳನ್ನ ನೋಡಿ ಇವತ್ತು ಸುಮಾರು 8 ದೇಶಗಳಲ್ಲಿ, ಸಾಮಾನ್ಯವಾಗಿ ವಿದೇಶಕ್ಕೆ ಹೋದಾಗ ನಾನು ಸುಮಾರು 150 ದೇಶಗಳಿಗೆ ಹೋಗಿದ್ದೇನೆ. ಆ ಪ್ರತಿಯೊಂದು ಬಾರಿ ವಿದೇಶ ಪ್ರಯಾಣ ಮಾಡ್ತಾ ಇದ್ದಾಗೆಲ್ಲ ಅಲ್ಲಿ ಕರೆನ್ಸಿನ ತಗೊಂಡು ಹೋಗ್ಬೇಕು, ನಮ್ಮ ಹಣವನ್ನು ಡಾಲರ್ ಕನ್ವರ್ಟ್ ಮಾಡಿ ತಗೊಂಡು ಹೋಗಿ ಮತ್ತೆ ಅಲ್ಲಿ ಲೋಕಲ್ ಕರೆನ್ಸಿ ಕನ್ವರ್ಟ್ ಮಾಡಿ ವಾಪಸ್ ಬರ್ತಾ ಆ ಲೋಕಲ್ ಕರೆನ್ಸಿನ ಮತ್ತೆ ಡಾಲರ್ ಕನ್ವರ್ಟ್ ಮಾಡಿ ಅದನ್ನ ತಂದು ಇಲ್ಲಿ ನಮ್ಮ ರೂಪಾಯಿ ಕನ್ವರ್ಟ್ ಮಾಡಿ, ಈ 108 ಸಮಸ್ಯೆಗಳು ಇತ್ತು. ಇವತ್ತು ನೋಡಿ 8 ದೇಶಗಳಲ್ಲಿ ಬಹಳ ಮುಕ್ತವಾಗಿ ಹೇಳಿದ್ದಾರೆ, ನೀವು ಡಾಲರ್ ಗಿಲ್ಲರ್ ತರಬೇಕಾಗಿಲ್ಲ, ನಮ್ಮ ಲೋಕಲ್ ಕರೆನ್ಸಿನ ಬೇಕಾಗಿಲ್ಲ, ನೀವು ನೇರವಾಗಿ ಬಂದು ನಿಮ್ಮ ಯುಪಿಐನೇ ಬಳಸಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ ಒಂದು ವಿದೇಶಿ ಕರೆನ್ಸಿ ಡಾಲರ್ ಅಥವಾ ಯೆನ್ ಅಥವಾ ಪೌಂಡ್ಗೆ ಏನೋ ಮಾನ್ಯತೆ ಕೊಡ್ತಾ ಇದ್ರು, ಅದೇ ರೀತಿ ನಮ್ಮ ಯುಪಿಐ ಕೂಡ ಅವರು ಒಪ್ಕೊಂಡಿದ್ದಾರೆ. ಸೊ ಇದು ಮುಂದೆ ಬೇರೆ ಹೆಚ್ಚಿನ ದೇಶಗಳಲ್ಲಿ ಕೂಡ ಇದು ಸ್ವೀಕೃತಿ ಆಗ್ತಾ ಹೋಗ್ಬೋದು, ಇದರಿಂದ ವಿದೇಶ ಪ್ರಯಾಣ ಮಾಡೋರು ಕೂಡ ಅನುಕೂಲ ಆಗುತ್ತೆ ಅಂತ. ಈ ಯುಪಿಐ ಬಂದಿದ್ರಿಂದ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೂ ಸಾಕಷ್ಟು ಬದಲಾವಣೆಗಳಿವೆ. ಮೊದಲೇನಾಗ್ತಾ ಇತ್ತು, ನಾವು ಹಣ ಬೇಕು ಅಂದಾಗ ಬ್ಯಾಂಕ್ ಕೆಲಸ ಮಾಡ್ತಿದ್ದ ಸಮಯದಲ್ಲೇ ಹೋಗ್ಬೇಕಾಗ್ತಿತ್ತು, ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕಾಗ್ತಾ ಇತ್ತು, ನಗದು ಹಣ ಪಡ್ಕೊಂಡು ತಂದು ಉಪಯೋಗಿಸ್ಕೋಬೇಕಾಗ್ತಾ ಇತ್ತು. ಈಗಿಲ್ವಲ್ಲ, ಯುಪಿಐನಲ್ಲಿ ನೀವು ಆ ಬ್ಯಾಂಕಿಗೆ ಹೋಗೋ ಅಗತ್ಯನೇ ಇಲ್ಲ, 24 ಗಂಟೆನೂ ನಿಮ್ಮ ಹತ್ರನೇ ಇದೆ, ನಿಮ್ಮ ಹಣ ನಿಮ್ಮ ಹತ್ರನೇ ಇದೆ, ನೀವು ಅದನ್ನು ಬಳಸ್ಕೋಬಹುದು. ಈ ರೀತಿಯಾಗಿ ಬ್ಯಾಂಕನ್ನೇ ನಿಮ್ಮ ಮೊಬೈಲ್ ಫೋನ್ಗೆ ಯುಪಿಐ ತಂದಿತ್ತು. ಇಂಥ ಸಾಕಷ್ಟು ಸೌಲಭ್ಯಗಳು ಆಗಲೇ ಕೊಟ್ಟಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜಾಸ್ತಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸರ್ಕಾರ ಮನಸ್ಸು ಮಾಡಿದೆ. ನೀವಾಗಲೇ ಹೇಳದಂಗೆ ಇದು ಒಂದು ದೊಡ್ಡ ಕ್ರಾಂತಿನೇ ಭಾರತದ ಮಟ್ಟಕ್ಕೆ ಅಷ್ಟೇ ಅಲ್ಲ, ವಿಶ್ವ ಮಟ್ಟದಲ್ಲೂ ಕೂಡ. ಯಾಕಂದರೆ ಬೇರೆ ಯಾವುದೇ ದೇಶ ಕೂಡ ಇಷ್ಟು ಸರಳವಾಗಿ ಇಷ್ಟು ಕಡಿಮೆ ಖರ್ಚದಲ್ಲಿ ಮತ್ತು ಇಷ್ಟೆಲ್ಲ ಸೌಲಭ್ಯಗಳಿರೋ ವ್ಯವಸ್ಥೆನ ಅವರ ದೇಶದಲ್ಲಿ ಕೂಡ ಅನುಷ್ಠಾನ ಮಾಡೋಕ್ಕಾಗಿಲ್ಲ. ನಾವು ಯಾವಾಗಲೂ ತಂತ್ರಜ್ಞಾನ ಅಂದರೆ ಜಪಾನ್ ಅಂತೀವಿ, ಜಪಾನ್ನಲ್ಲೂ ಕೂಡ ಇವತ್ತು ನಗದು ಚಲಾವಣೆನೇ ಇರೋದು, ಯುಪಿಐ ಇಲ್ಲ. ಅವರು ಆಸಕ್ತಿ ತೋರಿಸ್ತಾ ಇದ್ದಾರೆ, ಇದು ನೀವು ಹೇಗೆ ಮಾಡಿದ್ರಿ ನಾವು ಮಾಡ್ತೀವಿ.
1: ಈ ವಿಚಾರದಲ್ಲಿ ಭಾರತದ ಯುಪಿಐ ತುಂಬಾ ಮಹತ್ವದ ಹೆಜ್ಜೆ ಅಂತ ತಾವು ಹೇಳ್ತೀರಿ. ಇನ್ನು ನಾವೀಗ ಜೈವಿಕ ತಂತ್ರಜ್ಞಾನ ವಿಷಯಕ್ಕೆ ಬರೋದಾದ್ರೆ ಇದು ತುಂಬಾ ಮುಖ್ಯವಾದ ವಲಯ. ಇದು ಕಳೆದ 12 ವರ್ಷಗಳ ಸಾಧನೆಯನ್ನು ನಾವು ಗಮನಿಸೋದಾದ್ರೆ 2014ಕ್ಕೆ ಮುನ್ನ ಜೈವಿಕ ತಂತ್ರಜ್ಞಾನದ ಆರ್ಥಿಕತೆಯ ಗಾತ್ರ $10 ಶತಕೋಟಿ ಮಾತ್ರ ಇತ್ತು, ಆದರೆ ಈಗ ಅದು $190 ಶತಕೋಟಿಗೆ ಏರಿಕೆಯಾಗಿದೆ. ಮತ್ತೆ ಹಲವಷ್ಟು ಉಪಕ್ರಮಗಳನ್ನು ಈ ವಲಯದಲ್ಲಿ ಕೇಂದ್ರ ಜಾರಿಗೆ ತಂದಿದೆ. ಬಯೋ E3 ಪಾಲಿಸಿಯನ್ನೇ ನಾವು ಗಮನಿಸಬಹುದು. ಒಟ್ಟಾರೆ ಈ ಜೈವಿಕ ತಂತ್ರಜ್ಞಾನ ವಲಯದಲ್ಲಿ ಆಗಿರುವ ಬದಲಾವಣೆ ಮತ್ತೆ ಭವಿಷ್ಯದಲ್ಲಿ ಇದು ನಮ್ಮ ವಿಕಸಿತ ಭಾರತ ಗುರಿ ಸಾಧನೆಗೆ ಯಾವ ರೀತಿ ಕೊಡುಗೆ ನೀಡಬಲ್ಲುದು ಅಂತ ತಾವು ಹೇಳ್ತೀರಿ.
0: ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಭಾರತ ಈ 12 ವರ್ಷದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ದೇಶ ಈ ಒಂದು ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಬೇಕಾದರೆ ಏನೆಲ್ಲ ಸೌಲಭ್ಯಗಳು ಬೇಕು ಅಂತ ಉದ್ಯಮ ಪರಿಣಿತರು ಕೇಳಿದ್ರು, ಅವರ ನಿರೀಕ್ಷೆಗಿಂತ ಜಾಸ್ತಿ ಸೌಲಭ್ಯಗಳನ್ನು ಭಾರತ ಸರ್ಕಾರ ಆಗ್ಲೇ ತಾನಾಗಿ ಕೊಟ್ಟಿದ್ರು. ಇಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, 12 ವರ್ಷಗಳ ಮೊದಲು ನಾನಾಗ್ಲೇ ನವೋದ್ಯಮ ಅಂದ್ರೆ ಸಾಹಸ ಅಂತಂದೆ, ಇಲ್ಲೂ ಅದನ್ನೇ ಬಳಸ್ತೇನೆ. ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದ್ದಂತಹ ನವೋದ್ಯಮಗಳ ಸಂಖ್ಯೆ ಬೆರಳೆಣಿಕೆ ಅಷ್ಟು. ಆದರೆ ಇವತ್ತು ಸುಮಾರು 14,000 ನವೋದ್ಯಮಗಳು ಬರೀ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ವು. ಇದು ಒಂದಾದರೆ ಇವತ್ತು ನಾವು ಈ ಜೈವಿಕ ತಂತ್ರಜ್ಞಾನದಲ್ಲಿ ಮಾಲಿಕ್ಯುಲರ್ ಅಥವಾ ಸೆಲ್ ಲೆವೆಲ್ವರೆಗೂ ಕೂಡ ಭಾರತದಲ್ಲಿ ಕೆಲಸ ನಡೀತದೆ. ಇದರ ನೇರ ಲಾಭ ಯಾರಿಗೆ ಅಂತಂದ್ರೆ ಕೃಷಿ ಕ್ಷೇತ್ರಕ್ಕಾಗತ್ತೆ, ಆರೋಗ್ಯ ಕ್ಷೇತ್ರಕ್ಕಾಗತ್ತೆ, ಔಷಧ ಕ್ಷೇತ್ರಕ್ಕಾಗತ್ತೆ, ತಾವಾಗಲೇ ಲಸಿಕೆ ಬಗ್ಗೆ ಮಾತಾಡಿದ್ರೆ ಅವ್ರಿಗಾಗತ್ತೆ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಅಗತ್ಯ ಇರುವಂತಹ ಸಂಶೋಧನೆ ಇವತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಭಾರತದಲ್ಲೇ ನಡೀತಾ ಇತ್ತು. ನಾವು ವಿದೇಶಿ ತಂತ್ರಜ್ಞಾನವನ್ನು ತಂದು ಇಲ್ಲಿ ಮಾಡಬೇಕು ಅನ್ನೋ ದಿನಗಳು ಪ್ರಾಯಶಃ ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ಅಗತ್ಯ ಇರುವಂತಹ ಜೈವಿಕ ತಂತ್ರಜ್ಞಾನವನ್ನು ನಾವೇ ಭಾರತದಲ್ಲೇ ಅಭಿವೃದ್ಧಿ ಮಾಡಿಕೊಂಡು ಇಲ್ಲೇ ಬಳಸುವಂತಹದ್ದು ಪ್ರಾಯಶಃ ವಿಕಸಿತ ಭಾರತದ ಒಂದು ಕನಸು ಅಂತ ನಾನಾದ್ರೂ ಭಾವಿಸ್ತೇನೆ.
1: ಮತ್ತೆ ಕೃಷಿ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ಸಂಶೋಧನೆ

0: ಗಳ ಲಾಭವನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋದು ಕೇಂದ್ರದ ಮಹತ್ವದ ಒಂದು ಪರಿಕಲ್ಪನೆ. ಕೃಷಿ ವಲಯದಲ್ಲಿ ತಂತ್ರಜ್ಞಾನದ ಬಳಕೆಯನ್ನ ತುಂಬಾ ವ್ಯಾಪಕವಾಗಿಗೊಳಿಸ್ತಾ ಇರುವಂತಹ ಒಂದು ಉಪಕ್ರಮವನ್ನ ನಾವು ಕಾಣ್ತೀವಿ. ಅದು ಈ ಕೀಟನಾಶಕಗಳ ಸಿಂಪಡಣೆ ಇರಬಹುದು, ರಸಗೊಬ್ಬರ ಬಳಕೆಯಲ್ಲಿರಬಹುದು, ಮತ್ತೆ ಬಿತ್ತನೆಯಲ್ಲಿರಬಹುದು, ಕಟಾವಿನಲ್ಲಿರಬಹುದು. ಅಷ್ಟೇ ಅಲ್ಲದೆ ಕೃಷಿ ಉತ್ಪನ್ನಗಳ ಸಿದ್ಧ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡೋದು, ನಾವೇನು ಈ ಬೇಗನೆ ಹಾಳಾಗುವಂತಹ ಪದಾರ್ಥವಾಗಿರೋದ್ರಿಂದಾಗಿ ಇವುಗಳ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಇಂಡಸ್ಟ್ರಿನಲ್ಲಿ ಮತ್ತೆ ದೀರ್ಘಕಾಲದಲ್ಲಿ ಅವು ಉಳಿಯುವಂತಹ ಒಂದು ಕ್ರಮಗಳಿರಬಹುದು, ಮತ್ತೆ ಸಿದ್ಧ ವಸ್ತುಗಳು ಮತ್ತೆ ಅವುಗಳ ಮೌಲ್ಯವರ್ಧನೆ ಮಾಡಬಹುದು, ಈ ಎಲ್ಲಾ ಒಂದು ಹಂತಗಳಲ್ಲಿ ಕೂಡ ಕೃಷಿ ಹೊಲದಿಂದ ಮಾರುಕಟ್ಟೆಯವರೆಗೆ ಗ್ರಾಹಕರಿಗೆ ತಲುಪಿಸುವವರೆಗೆ ಏನೇನೆಲ್ಲ ಹಂತಗಳಿದ್ದಾವೆ, ಈ ಎಲ್ಲ ಹಂತಗಳಲ್ಲೂ ಕೂಡ ಸಂಶೋಧನೆಗಳು ಮತ್ತೆ ವಿಜ್ಞಾನದ ಬೇರೆ ಬೇರೆ ಏನು ಅನ್ವೇಷಣೆಗಳಾಗಿದ್ದಾವೆ ಇವುಗಳ ಬಳಕೆ ಮತ್ತೆ ತಂತ್ರಜ್ಞಾನದ ಬಳಕೆ ಇವುಗಳನ್ನ ಕೇಂದ್ರ ಸರ್ಕಾರ ತುಂಬಾ ವ್ಯಾಪಕವಾಗಿ ಕೈಗೊಳ್ತಾ ಇದೆ. ಈ ಕ್ರಮ ನಮ್ಮ ದೇಶದ ಕೃಷಿ ವಲಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
1: ಸರ್ಕಾರದ ವತಿಯಿಂದ ಸಂಸತ್ತಿನಲ್ಲಿ ಕೊಟ್ಟಿರುವ ಒಂದು ಉತ್ತರ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಂಕಿಅಂಶಗಳ ಪ್ರಕಾರ ನಾವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರಕಾರಿ ಹಣ್ಣುಗಳು ಬೆಳೆಯುವಂತ ದೇಶಗಳಲ್ಲಿ ಒಂದು. ಅದರಲ್ಲಿ ಸಚಿವರು ಕೊಟ್ಟಿರುವಂತಹ ಉತ್ತರ ನೋಡಿದ್ರೆ ಎಲ್ಲರಿಗೂ ಗಾಬರಿಯಾಗುತ್ತೆ. ಪ್ರತಿ ವರ್ಷ ಸುಮಾರು 12,000 ಕೋಟಿಯಷ್ಟು ತರಕಾರಿ ಮತ್ತು ಹಣ್ಣು ಭಾರತದಲ್ಲಿ ಹಾಳಾಗ್ತಿದೆ. 12,000 ಕೋಟಿ ಯಾಕೆ ಹಾಳಾಗ್ತಿದೆ? ನೀವಾಗ್ಲೇ ಹೇಳಿದ್ರಿ, ಇದಕ್ಕೆ ಸರಿಯಾದಂತ ಒಂದು ವಿಂಗಡಣೆ ಇರೋದಿಲ್ಲ, ಅಥವಾ ಸರಿಯಾದಂತ ಒಂದು ದಾಸ್ತಾನು ವ್ಯವಸ್ಥೆ ಇರೋದಿಲ್ಲ, ಅಥವಾ ಸಾಗಾಣಿಕೆ ಸಮಯದಲ್ಲೂ ಕೂಡ ಹಾಳಾಗಬಹುದು. ಇದು ಒಂದು ಉದಾಹರಣೆ.
0: ಇಲ್ಲಿಯವರೆಗೆ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ವಿಷಯ ಕುರಿತು ತಮ್ಮ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೂ ಕೇಂದ್ರದ NDA ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಉದಯಶಂಕರ್ ಪುರಾಣಿಕ್, ವಿಜ್ಞಾನ ಲೇಖಕರು ಮತ್ತು AI ತಜ್ಞರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಕಾರವಾರ, ಕನ್ನಡ ಚಿತ್ರಗೀತೆಗಳು ಕೇಳಿ. ಶಹಜಾದ್ ಹಾಗೂ ಮಧುಶ್ರೀ ಹಾಡಿರುವ ರಾಯ ಚಿತ್ರದ ಗೀತೆ

0: ಈಗ ಕೇಳಿ ನವೀನ್ ಸಚ್ಚು ಹಾಡಿರುವ ರೇನ್ಕೋಟ್ ಚಿತ್ರದ ಗೀತೆ. ಲಕ್ಕಿ ಅವರ ಸಾಹಿತ್ಯಕ್ಕೆ ಡ್ಯಾನಿಯಲ್ ಅವರ ಸಂಗೀತವಿದೆ.
1: ಇಂಡಿಯಾದಲ್ಲಿ
2: ನಮ್ಮಂತ ಸೋಮಾರಿಗಳ ಬಗ್ಗೆ ಸೆಂಚುರಿ ಹೊಡೆದಾಗ ಸೋತಿದ್ದಾಗೆಲ್ಲ ಬ್ಯಾಟ್ ಎತ್ತನೇ ಇರ್ತೀವಿ. ಏನ್ರಿ, ನಾನ್ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಬ್ಯಾಟ್ ಎತ್ತ ನೋಡಿದೆ. ನನ್ನ ಪಾಲಿಸಿನೇ ಅದು, ಗಂಡು ಮಕ್ಕಳು ಜೊತೆ ಯುದ್ಧದಲ್ಲಿ

ಇದುವರೆಗೆ ಕಾರ್ತಿಕ್ ಹಾಗೂ ಸುಪ್ರಿಯಾ ರಾಮಕೃಷ್ಣ ಹಾಡಿರುವ ಬಂಗಾರಿ ಚಿತ್ರದ ಗೀತೆ ಕೇಳಿದಿರಿ. ಈಗ ಕೇಳಿ ಏನೋ ಒಂಥರ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

0: खुश दिल खुश।
1: ಕೇಳುಗರೆ, ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಈಗ ಕೇಳಿ ಉದಿತ್ ನಾರಾಯಣ್ ಹಾಡಿರುವ ದಿಲ್ ತೇರಾ ಆಶಿಕ್ ಚಿತ್ರದ ಗೀತೆ. ಈ ಗೀತೆಗೆ ಸಮೀರ್ ಅವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಕೆಳಗುರಿ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್ ಪ್ರಸಾರವಾಗುವುದು.

0: ತೆನೆ ತೆನೆಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿದ್ವಾನ್ ಎಚ್ ಎಸ್ ಸುಧೀರ್, ಮೂರ್ಚಿಂಗ್ ವಿದ್ವಾನ್ ಎಲ್ ಭೀಮಾಚಾರ್. ಸಿ ರಾಮದಾಸ್ ಅವರ ಹಾರ್ಮೋನಿಯಂ ವಾದನದಲ್ಲಿ ಮೊದಲಿಗೆ ಮೈಸೂರು ವಾಸುದೇವಾಚಾರ್ಯರ ಕೃತಿ ಮಾಮವತ್ತು ಶ್ರೀ ಸರಸ್ವತಿ, ಹಿಂದೋಳ ರಾಗ ಆದಿತಾಳ.

ಸಿ ರಾಮದಾಸ್ ಅವರ ಹಾರ್ಮೋನಿಯಂ ವಾದನದಲ್ಲಿ ಇನ್ನು ಮುಂದೆ ಪುರಂದರದಾಸರ ದೇವರನಾಮ ಕಲಿಯುಗದಲ್ಲಿ ಹರಿನಾಮವನ್ನೆನ್ನಿದರೆ ಜುಂಜುಟಿ ರಾಗ ಆದಿತಾಳ.